ಕೇಳುಗರೆ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ

ಆಷಾಢ ಮಾಸದ 26ನೇ ದಿನ ಅಂದರೆ 2026ನೇ ಸವಿ ಜುಲೈ ತಿಂಗಳ 17ನೇ ತಾರೀಕು ಶುಕ್ರವಾರ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ ಆಗಿದೆ 5:58:45. ಈ ಬೆಳಗಿನ ಪ್ರಸಾರಕ್ಕೆ ನಿಮಗೆಲ್ಲ ಸ್ವಾಗತ. ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಗೆಳತಿ ಶಶಿಕಲಾ.

ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್ಗಳಲ್ಲಿ ಕೇಳುವರೆ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಸುದರ್ಶನ್ ಕುಮಾರ್ ಅವರಿಂದ, 6:35, 6:50 ಹಾಗೂ 7:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. 6:45 ರೈತರಿಗೆ ಸಲಹೆ, 7:45 ಐವಿಎಫ್ನ ಸಮಯದಲ್ಲಾಗುವ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ. ಹಾಸನದ ಶಿವ್ಯ ಐವಿಎಫ್ ಸೆಂಟರ್ ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನೀಲ್ ವೈಯಾರ್ ಕಾರ್ಯಕ್ರಮದ ಪ್ರಾಯೋಜಕರು. ಶಿವ್ಯ ಐವಿಎಫ್ ಸೆಂಟರ್ ಗುರು ಥಿಯೇಟರ್ ಹಿಂಭಾಗ ಬಿಎಂ ರಸ್ತೆ ಹಾಸನ. ನಂತರ ಸವಿಗಾನ, 8:30 ಗಾಂಧಿ ಸ್ಮೃತಿ, 8:45 ಸುಮಧುರ ಗೀತಾ ವೈವಿಧ್ಯ ಕಾರ್ಯಕ್ರಮ, 9:00 ಚಿತ್ರ ಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 10:00 ಜ್ಞಾನದೀವಿಗೆ ನೇರ ರಸಪ್ರಶ್ನೆಗಳ ಫೋನ್ ಇನ್ ಕಾರ್ಯಕ್ರಮ, 10:30 ವಾಟ್ಸ್ಆಪ್ ಗೀತೆಗಳು, 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಕಾಮಕೋಟಿಬಾಯಿ ಅವರ ಜಲತರಂಗ್ ವಾದನ ಕೇಳಲಿದ್ದೀರಿ. 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ, ಇದರಲ್ಲಿ ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮೆ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮ, ಅಪಸ್ಮರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ, ಡಾ ವತ್ಸಲ ಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರುವ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, 1:20 ಭಾವಗೀತೆಗಳು, 1:30 ಹಾಗೂ 2:40 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 3:00 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ, 4:00 ಗೀತ್ ಬಾರೋ ಕಹಾನಿ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ, 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ, 6:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ನಿರ್ದೇಶಕರು, ಶೇಷಾದ್ರಿ ರಸ್ತೆ ಬೆಂಗಳೂರು. 7:20 ಕೃಷಿ ಲೋಕ, 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ, ಇದರಲ್ಲಿ ಚಿತ್ರ ಚಿತ್ತಾರ ಭವಿಷ್ಯ ಎಚ್ವೈ ಅವರಿಂದ, 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್, 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನಗಳು, 10:00 ಮಧುರಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ, 10:30 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಹಾಸನ ಎಫ್ಎಂ ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

0: ಹಂಗ ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇನ್ನು ಮುಂದೆ ಕೇಳಿ ವರದ ವಿಠಲರ ಕೃತಿ ಬಾಲೆಯಾದನು ಬಲಭೀಮ, MS ಶೀಲಾ ಅವರ ಸ್ವರದಲ್ಲಿ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇನ್ನು ಮುಂದೆ ಕೇಳಿ ಅಶೋಕ್ ಉಗ್ಗನವರ್ ಅವರ ಧ್ವನಿಯಲ್ಲಿ ನರಸಿಂಹ ವಿಠಲರ ಭಕ್ತಿ ರಚನೆ.

ಇದುವರೆಗೆ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ. ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳು ಮೂಡಿಬಂದವು. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನ, ಸುದರ್ಶನ್ ಕುಮಾರ್ ಅವರಿಂದ.
1: ಮೌನವು ಶ್ರದ್ಧೆ, ಶಾಂತಿ, ಆತ್ಮನಿಗ್ರಹ ಮತ್ತು ಜ್ಞಾನಕ್ಕೆ ದಾರಿ ತೆರೆದಿಡುವ ಶಕ್ತಿಶಾಲಿ ಸಾಧನವಾಗಿದೆ. ಪ್ರಪಂಚದ ಮಹಾನ್ ಚಿಂತಕರು, ಯೋಗಿಗಳು, ಮಹಾತ್ಮರು ಮೌನದ ಮಹತ್ವವನ್ನು ಬಲವಾಗಿ ಅನುಭವಿಸಿದ್ದಾರೆ. ಪ್ರಪಂಚದಲ್ಲಿ ಕೆಲವರು ಮೌನವನ್ನು ಅಜ್ಞಾನ ಅಥವಾ ಬಲಹೀನತೆಯ ಸಂಕೇತವೆಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಮೌನವು ಶಕ್ತಿಯ ರೂಪವಾಗಿದೆ. ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಲ್ಪಟ್ಟ ಮೌನವು ಸಂಘರ್ಷ ಭೇದವನ್ನು ಉಂಟು ಮಾಡಬಹುದು. ಆದ್ದರಿಂದ ಮೌನವು ಎಲ್ಲಿ ಉಪಯುಕ್ತ, ಎಲ್ಲಿ ಅಗತ್ಯವೋ ಎಂಬ ಜ್ಞಾನವಿರಬೇಕು. ಮೌನ ಎಂದರೆ ಕೇವಲ ಮಾತು ಆಡದೆ ಬಾಯಿ ಮುಚ್ಚಿಕೊಂಡಿರುವುದು ಅಲ್ಲ. ಅದು ಮನಸ್ಸಿನ ಸ್ಥಿರತೆ, ಆತ್ಮಸಾಧನೆ, ಜ್ಞಾನಾನ್ವೇಷಣೆ, ಸಂಯಮ ಮತ್ತು ಆಧ್ಯಾತ್ಮಿಕ ಚಿಂತನೆಯ ಮಾರ್ಗವಾಗಿದೆ. ಮೌನವು ಆಂತರಿಕ ಶಕ್ತಿ ಬೆಳೆಯಲು ಸಹಾಯ ಮಾಡುತ್ತದೆ. ಹಾಗಾದರೆ ಮೌನ ಯಾಕೆ ಬೇಕು? ಮೌನ ಆತ್ಮಪರಿಚಯಕ್ಕೆ ದಾರಿ. ಪ್ರತಿದಿನ ನಾವು ಪ್ರಪಂಚದ ಸಮಸ್ಯೆಗಳ, ಚರ್ಚೆಗಳ, ವಿವಾದಗಳ ಮಧ್ಯೆ ನಮ್ಮ ಒಳಗಿನ ಶಬ್ದವನ್ನು ಕೇಳುವುದನ್ನು ಮರೆಯುತ್ತೇವೆ. ಮೌನವೇ ನಮ್ಮ ಆಂತರಿಕ ತತ್ವವಾದ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ಮಾರ್ಗ. ಇದನ್ನು ಸ್ವಾಧ್ಯಾಯ ಅಥವಾ ಆತ್ಮಪರಿ

0: ಪರಿಚಯ ಎಂಬ ಆಧ್ಯಾತ್ಮಿಕ ಯಾತ್ರೆಯ ಪ್ರಾರಂಭವೆಂದು ಕರೆಯಬಹುದು. ಮೌನ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅನಗತ್ಯ ಮಾತುಗಳು ತೊಂದರೆ, ಕಲಹ ಮತ್ತು ಬಿಕ್ಕಟ್ಟಿಗೆ ಕಾರಣವಾಗುತ್ತದೆ. ಮೌನದಿಂದ ಮನಸ್ಸು ವಿಶ್ರಾಂತಿಯನ್ನು ಪಡೆಯುತ್ತದೆ. ವಿಧಾನಗಳಾದ ಯೋಗ ಮತ್ತು ಧ್ಯಾನ ಮೌನದ ಸ್ಥಿತಿಯನ್ನು ತಲುಪಲು ಸಹಕಾರಿಯಾಗಿದೆ. ಮೌನ ಸಂಯಮ ಮತ್ತು ಶಿಸ್ತಿಗೆ ಸಹಾಯಕ. ಮಾತಿನ ಮೇಲೆ ನಿಯಂತ್ರಣ ಎಂಬುದೇ ಸಂಯಮದ ಪ್ರಾರಂಭ. ಮೌನದ ಅಭ್ಯಾಸ ವ್ಯಕ್ತಿಗೆ ತಾಳ್ಮೆ, ಶಿಸ್ತಿನ ಭಾವನೆ, ತ್ಯಾಗಶೀಲತೆ ಹಾಗೂ ನಾಲಿಗೆಯ ನಿಯಂತ್ರಣ ಮಾಡುತ್ತದೆ. ಇದು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಗೌರವ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೌನ ಸೃಜನಾತ್ಮಕತೆಯ ಬೆಳವಣಿಗೆಗೆ ಪೂರಕ. ಮೌನದ ಸಮಯದಲ್ಲಿ ವ್ಯಕ್ತಿಯ ಒಳಚಿಂತನೆಯಲ್ಲಿ ಹೊಸ ಕಲ್ಪನೆಗಳು ಹುಟ್ಟುತ್ತವೆ. ಹಲವಾರು ಕವಿಗಳು, ಲೇಖಕರು, ವಿಜ್ಞಾನಿಗಳು ಮೌನದ ಸಮಯದಲ್ಲಿ ಹೊಸ ಸಂಶೋಧನೆಗಳನ್ನು ಮಾಡಿದ್ದಾರೆ. ಮೌನ ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ಮೌನ ಶ್ರವಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೆಚ್ಚು ಮಾತನಾಡುವವರು ಇತರರ ಮಾತುಗಳಿಗೆ ಬೆಲೆ ನೀಡದೆ ಕೀಳಾಗಿ ಪರಿಗಣಿಸುತ್ತಾರೆ. ಮೌನದಿಂದ ಉತ್ತಮವಾಗಿ ಕೇಳುವ, ಅರ್ಥ ಮಾಡಿಕೊಳ್ಳುವ, ಸಹಾನುಭೂತಿಯೊಂದಿಗೆ ಸ್ಪಂದಿಸುವ ಶಕ್ತಿ ಬೆಳೆಯುತ್ತದೆ. ಉತ್ತಮ ನಾಯಕರು ಮೌನದಿಂದ ಹೆಚ್ಚು ಕಲಿಯುತ್ತಾರೆ. ಮೌನ ಸಮಸ್ಯೆಗಳ ಪರಿಹಾರಕ್ಕೆ ಸಹಾಯಕ. ಆಕ್ರೋಶ, ತೀವ್ರ ಭಾವನೆಗಳು ಪ್ರಬಲವಾದಾಗ ಉಚಿತವಾಗಿ ಪ್ರತಿಕ್ರಿಯೆ ನೀಡುವ ಬದಲು ಮೌನದಿಂದ ಪರಿಸ್ಥಿತಿಯನ್ನು ಸಮಾಧಾನದಿಂದ ನಿಭಾಯಿಸಬಹುದು. ಕೋಪದಲ್ಲಿ ಮೌನ, ನೋವಿನಲ್ಲಿ ಮೌನ, ಸಂತೋಷದಲ್ಲಿ ಮೌನ, ಇದು ಜೀವನದ ಸಮಸ್ಥಿತಿಯ ಸೂತ್ರವಾಗಿದೆ. ಮೌನ ಆಧ್ಯಾತ್ಮಿಕ ಸಾಧನೆಗೆ ಬಹುಮುಖ್ಯ. ನಾವು ಮಾತುಗಳನ್ನಷ್ಟೇ ನಂಬದೆ ಮೌನವನ್ನು ನಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಂಡರೆ ಶಾಂತಿ, ಜ್ಞಾನ ಮತ್ತು ಆತ್ಮಾನುಭೂತಿಯ ನೂತನ ದಾರಿ ತೆರೆಯುತ್ತದೆ. ಬದುಕನ್ನು ಉತ್ತಮಗೊಳಿಸಬೇಕಾದರೆ ಕೆಲವೊಮ್ಮೆ ಶಾಂತವಾಗಿರುವುದೇ ಶ್ರೇಯಸ್ಕರ.
1: ಇದುವರೆಗೆ ಸುದರ್ಶನ ಕುಮಾರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ ಭಾವಗೀತೆಗಳು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕ.ವಿ.ಶ್ರೀನಿವಾಸ ಅವರ ಭಾವರಚನೆ, ವಿಶ್ವಾಸ್ ವಸಿಷ್ಠ ಅವರ ಧ್ವನಿಯಲ್ಲಿ.

0: ಹಂಗ ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೊನೆಯಲ್ಲಿ ಕೇಳಿ ನನಸಾಗದ ಕನಸುಗಳೇ, ಸುಬ್ಬನಹಳ್ಳಿ ಶಶಿಧರ್ ಅವರ ಕವಿತೆ, ಹಾಡಿದರೆ ವಿದ್ಯಾಮೂರ್ತಿ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಕೃಷಿಕರು ಬೆಳೆಯುವಂತಹ ಯಾವುದೇ ಬೆಳೆಯಾಗಿರಬಹುದು, ನಿರ್ವಹಣೆಯ ಕೊರತೆ ಕಂಡುಬಂದಲ್ಲಿ ಅಂತಹ ಬೆಳೆಯಿಂದ ನಿರೀಕ್ಷಿತವಾದಂತಹ ಆದಾಯವನ್ನ ಅಥವಾ ಇಳುವರಿಯನ್ನ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸಣ್ಣ ಬೆಳೆ ಇರಲಿ, ದೊಡ್ಡ ಬೆಳೆ ಇರಲಿ, ಅಲ್ಪಾವಧಿಯ ಬೆಳೆ ಇರಲಿ ಅಥವಾ ದೀರ್ಘಾವಧಿಯ ಬೆಳೆ ಇರಲಿ, ಈ ಎಲ್ಲ ಬೆಳೆಗಳನ್ನು ಕೂಡ ನಾವು ಕಾಲಕಾಲಕ್ಕೆ ತಕ್ಕಂತೆ ನಿರ್ವಹಣೆಯನ್ನ ಮಾಡಲೇಬೇಕಾಗುತ್ತೆ. ಈ ನಿರ್ವಹಣೆ ಅನ್ನುವಂಥದ್ದು ನಾವು ಭೂಮಿಯನ್ನ ಸಿದ್ಧಪಡಿಸ್ತೀವಲ್ಲ, ಅಲ್ಲಿಂದಲೂ ಕೂಡ ಈ ಕೆಲಸ ಕಾರ್ಯಗಳು ಪ್ರಾರಂಭ ಆಗುತ್ತೆ. ಯಾವುದೋ ಒಂದು ನಿರ್ದಿಷ್ಟ ಬೆಳೆಗೆ ಭೂಮಿಯನ್ನ ಹೀಗೆ ಸಿದ್ಧಪಡಿಸಬೇಕು ಅಂಥೇಳಿ ನಮ್ಮ ಕೃಷಿ ವಿಜ್ಞಾನಿಗಳು ಹೇಳ್ತಾರೆ. ಅದಕ್ಕೆ ವೈಜ್ಞಾನಿಕವಾದಂತಹ ಕಾರಣಗಳು ಕೂಡ ಇರುತ್ತೆ. ಇಂತಿಷ್ಟೇ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು, ಇಂತಹ ಮಣ್ಣು ಇರಬೇಕು, ಈ ಮಣ್ಣಿಗೆ ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸಬೇಕು ಅನ್ನುವಂತಹ ವಿಚಾರಗಳಿಂದ ಈ ನಿರ್ವಹಣೆ ಅನ್ನುವಂಥದ್ದು ಪ್ರಾರಂಭವಾಗುತ್ತೆ. ಇದು ಸೂಕ್ತವಾಗಿ ಇದ್ದಲ್ಲಿ ನಮ್ಮ ಬೆಳೆ ಚೆನ್ನಾಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ನಾವು ಬಳಸ್ತಕ್ಕಂತಹ ಬಿತ್ತನೆ ಬೀಜ ಆಗಿರಬಹುದು ಅಥವಾ ಸಸಿಗಳಾಗಬಹುದು, ಅವುಗಳಿಗೂ ಕೂಡ ಉಪಚಾರ ಕ್ರಮ ಇರುತ್ತೆ. ಈ ಬೀಜೋಪಚಾರವನ್ನು ಮಾಡಿದ್ದೇ ಆದಲ್ಲಿ ನಮ್ಮ ಬೆಳೆ ಹುಲಸಾಗಿ ಬರಲಿಕ್ಕೆ ಸಾಧ್ಯವಾಗುತ್ತೆ, ಇಲ್ಲ ಅಂತ ಅಂದರೆ ಕಠಿಣವಾಗುತ್ತೆ. ಬಿತ್ತನೆ ಅಥವಾ ನಾಟಿಯ ನಂತರವೂ ಕೂಡ ಅನೇಕ ನಿರ್ವಹಣಾ ಕ್ರಮಗಳು ಇರುತ್ತೆ.

0: ಒಂದು ಬೆಳೆಗೆ ಬೇಕಾದಂತಹ ಅಗತ್ಯ ಪೋಷಕಾಂಶಗಳನ್ನು ಸಮರ್ಪಕವಾಗಿ ಒದಗಿಸಬೇಕು ಹಾಗೂ ನೀರಿನ ನಿರ್ವಹಣೆಯನ್ನು ಸಕಾಲದಲ್ಲಿ ಮಾಡಬೇಕಾಗುತ್ತೆ. ಇನ್ನು ಈ ಕಳೆ ಅನ್ನುವಂಥದ್ದು ಇವತ್ತು ಎಲ್ಲ ಭಾಗಗಳಲ್ಲಿಯೂ ನಮ್ಮ ಕೃಷಿಕರನ್ನ ಬಾಧಿಸ್ತಾ ಇರತಕ್ಕಂತಹ ಒಂದು ಬಹಳ ಕಠಿಣವಾದಂತಹ ಸಮಸ್ಯೆಯಾಗಿದ್ದು ಕಳೆ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗುತ್ತೆ. ದೀರ್ಘಾವಧಿ ಬೆಳೆಗಳಾದಂತಹ ತೆಂಗು ಹಾಗೂ ಅಡಿಕೆ ಬೆಳೆಗಳನ್ನು ನಾವು ನಿರ್ಲಕ್ಷಿತ ಬೆಳೆಗಳು ಅಂತಲೇ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಒಂದು ಹಂತದವರೆಗೆ ನಿರ್ವಹಣೆಯನ್ನು ಮಾಡಿ ಆನಂತರ ನಮ್ಮ ಕೃಷಿಕರು ಕೈ ಚೆಲ್ಲಿ ಬಿಡ್ತಾರೆ. ಈಗ ಹೇಗೂ ದೊಡ್ಡದಾಗಿದೆ, ಫಸಲು ಕೊಡ್ತಾ ಇದೆ, ಅದ್ರ ಪಾಡ್ಗದು ಬರುತ್ತೆ ಅನ್ನುವಂತಹ ಒಂದು ಅಪನಂಬಿಕೆಯಿಂದಾಗಿ ಹೀಗೆ ನಿರ್ವಹಣಾ ಕ್ರಮಗಳನ್ನು ಕೈಬಿಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಆದರೆ ಬೆಳೆದಂತಹ ತೋಟ ಏನಿರುತ್ತೋ ವಯಸ್ಸಾದ ಹಾಗೆ ಅದಕ್ಕೂ ಕೂಡ ಹೆಚ್ಚಿನ ನೀರು ಹಾಗೂ ಪೋಷಕಾಂಶಗಳ ಅಗತ್ಯ ಇರುತ್ತೆ. ಇಂತಹ ನಿರ್ವಹಣಾ ಕ್ರಮಗಳನ್ನು ಯಾರು ಅನುಸರಿಸ್ತಾರೋ ಅವರು ದೀರ್ಘಾವಧಿಯವರೆಗೆ ಅತ್ಯಂತ ಹೆಚ್ಚು ಇಳುವರಿಯನ್ನು ಮತ್ತು ಆರ್ಥಿಕ ಲಾಭವನ್ನು ಪಡೆದುಕೊಳ್ತಾರೆ. ಇವತ್ತು ಅಡಿಕೆ ಮತ್ತು ತೆಂಗನ್ನು ನಿರ್ಲಕ್ಷ್ಯ ಮಾಡಿದ ಕಾರಣದಿಂದಾಗಿ ಅನೇಕ ತೋಟಗಳನ್ನು ಕಳೆದುಕೊಳ್ಳಲಾಗ್ತಾ ಇದೆ. ನಾವು ಈ ಹಿಂದೆ ಕೇಳಿರದಂತಹ ಅನೇಕ ರೋಗಗಳು ಮತ್ತು ಕೀಟಗಳು ಈ ಬೆಳೆಯನ್ನು ಬಾಧಿಸ್ತಾ ಇದ್ದು ನಮ್ಮ ರೈತರಿಗೆ ಇಳುವರಿಯಲ್ಲಿ ಹಾಗೂ ಆರ್ಥಿಕತೆಯಲ್ಲಿ ದೊಡ್ಡ ಹೊಡೆತವನ್ನು ನೀಡ್ತಾ ಇದ್ದಾವೆ. ಯಾವುದೇ ತೋಟ ಆದರೂ ಕೂಡ ನಾವು ಕಾಲಕಾಲಕ್ಕೆ ಸರಿಯಾಗಿ ನಿರ್ವಹಣಾ ಕ್ರಮಗಳನ್ನು ಪಾಲಿಸಬೇಕು. ಹೀಗೆ ಮಾಡಿದ್ದೇ ಆದಲ್ಲಿ ನಮ್ಮ ಬೆಳೆಯ ಇಳುವರಿ ಚೆನ್ನಾಗಿ ದೊರೆಯುತ್ತೆ.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿ ಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
2: ಆಕಾಶವಾಣಿ ಹಾಸನ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಕೇಳಿ ಮಂಜಪ್ಪ ಶೆಟ್ಟಿಯವರ ಭಾವರಚನೆಯ ಒಂದು ಭಾವಗೀತೆ, ಶಾಶ್ವತಿ ಮಂಜುನಾಥ್ ಅವರ ಸ್ವರದಲ್ಲಿ.

ಇದುವರೆಗೆ ಒಂದು ಭಾವಗೀತೆ ಕೇಳಿದಿರಿ. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.

0: 102.2 ಎಫ್ಎಂ ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ನೋಡು ಇದೇ ನನ್ನ ಫೇವರಿಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಹೈಟೆಕ್ ಫರ್ನಿಚರ್ ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾ ನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3-ಡೋರ್ ಅಂಡ್ 2-ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
1: ಏನು ರಂಗ ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಹಾಸನ ಎಫ್ಎಂ ವೇಳೆಯಾಗ್ತಾ ಇದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಸಮಯ 7:02:06. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿಯಾದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಈ ಮಧ್ಯಾಹ್ನ 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರವಾಗುವ ವನಿತಾ ವಿಹಾರದಲ್ಲಿ ಮಹಿಳಾ ಕಾನೂನುಗಳ ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮೆ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸಿದ್ದಾರೆ ನೀರಜ ಕಾರ್ಟಗಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು. ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂ.
0: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧಾರವಾಡ, ಬಾಗಲಕೋಟೆ ಸೇರಿದಂತೆ ನಾಲ್ಕು ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಧಾರವಾಡ ಜಿಲ್ಲೆಯ ಅಳ್ನಾವರ, ಬಾಗಲಕೋಟೆ ಜಿಲ್ಲೆಯ ಬದಾಮಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಹಾಗೂ ಕೊಪ್ಪಳದಲ್ಲಿ ನವೀಕರಣಗೊಂಡು ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಇಂದು ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಅಳ್ನಾವರ ರೈಲು ನಿಲ್ದಾಣವನ್ನು 17.20 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಕೊಪ್ಪಳದ ರೈಲು ನಿಲ್ದಾಣವನ್ನು 21.01 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಬಾಗಲಕೋಟೆ ಜಿಲ್ಲೆಯ ಬದಾಮಿ ರೈಲು ನಿಲ್ದಾಣವನ್ನು 15.01 ಕೋಟಿ ರೂಪಾಯಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ರೈಲು ನಿಲ್ದಾಣವನ್ನು 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ವಿಶ್ವದ ಪ್ರಮುಖ ಜವಳಿ ಸಮಾವೇಶ ಭಾರತ್ ಟೆಕ್ಸ್ 2026ನಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡಿದ್ದು, ವಿವಿಧ ಸಂಸ್ಥೆಗಳೊಂದಿಗೆ 2800

0: ಪಿಎಂ ಮಿತ್ರ, ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್, ದೊಡ್ಡಬಳ್ಳಾಪುರ, ಶಿಗ್ಗಾಂವಿ ಹಾಗೂ ದಾವಣಗೆರೆಯ ಜವಳಿ ಪಾರ್ಕ್ಗಳು ಕರ್ನಾಟಕವನ್ನು ದೇಶದ ಪ್ರಮುಖ ಜವಳಿ ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸಲಿವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಪ್ರಧಾನ ಕಚೇರಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಹಿರಿಯ ವಿಜ್ಞಾನಿಗಳೊಂದಿಗೆ ಸಮಾಲೋಚಿಸಿದರು. ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಪ್ರಧಾನಮಂತ್ರಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ನವಭಾರತದ ಚೈತನ್ಯವನ್ನು ಪ್ರತಿಬಿಂಬಿಸುವಂತೆ ಇಸ್ರೋ ನಾವೀನ್ಯತೆ, ನಿಖರತೆ ಮತ್ತು ಆತ್ಮನಿರ್ಭರತೆಯತ್ತ ತನ್ನ ಅಚಲ ಬದ್ದತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಬಳಿಯ ಸತ್ತೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಕಳೆದ 25 ವರ್ಷಗಳಲ್ಲಿ ಸೀಳು ತುಟಿ ಹಾಗೂ ಸೀಳು ಅಂಗುಳಿನ 10,000 ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಸ್ಮೈಲ್ ಟ್ರೈನ್ ಯೋಜನೆಯನ್ನು 2001 ಜಾರಿಗೆ ತರಲಾಗಿದ್ದು, ಉಚಿತ ಶಸ್ತ್ರಚಿಕಿತ್ಸೆ, ಆರೈಕೆ, ಆಹಾರ ಮತ್ತು ಔಷಧಿಗಳೊಂದಿಗೆ ಮಕ್ಕಳನ್ನು ಸಲುಹಲಾಗಿದೆ. ಸೀಳು ತುಟಿ ಹಾಗೂ ಅಂಗುಳ ಹೊಂದಿರುವ ಮಕ್ಕಳಲ್ಲಿ ಮಾತು, ಆಲಿಕೆ ಮತ್ತು ಆಹಾರ ಸಮಸ್ಯೆಗಳನ್ನು ಪರಿಹರಿಸಲು ವಿಶೇಷ ಆದ್ಯತೆ ನೀಡಲಾಗಿದೆ. ಬಾಯಿ ಮತ್ತು ಮ್ಯಾಕ್ಸಿಲೋಫೇಷಿಯಲ್ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥ ಡಾ ವೆಂಕಟೇಶ್ ಆನೆಹೊಸೂರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೀಳು ತುಟಿ ಹಾಗೂ ಅಂಗಳದ ನ್ಯೂನತೆಯಿಂದ ಮಗು ಹುಟ್ಟಿದಾಗ ಪಾಲಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಆಗುವ ಆಘಾತ ಅಷ್ಟಿಷ್ಟಲ್ಲ. ಇವರಿಗೆ ಏನು ಮಾಡಬೇಕೆಂಬುದು ದಿಕ್ಕೆ ತೋಚುವುದಿಲ್ಲ. ಆದರೆ ಈಗ ಇಂಥ ಮಕ್ಕಳಿಗೆ ವರದಾನವಾಗಿ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಅಮೆರಿಕದ ವಿಶ್ವವ್ಯಾಪಿ ಸ್ಮೈಲ್ ಟ್ರೈನ್ ಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಕಳೆದ 25 ವರ್ಷದಿಂದ ನಡೆಸಲಾಗುತ್ತಿದೆ. ವರ್ಷವಿಡೀ ನಡೆಯುವ ಈ ಕಾರ್ಯಕ್ರಮದಲ್ಲಿ ನುರಿತ ಬಾಯಿ ಮತ್ತು ಮುಖದ ಶಸ್ತ್ರಚಿಕಿತ್ಸಕರು, ಪ್ಲಾಸ್ಟಿಕ್ ಸರ್ಜನರು, ಅಳವಳಿಕೆ ತಜ್ಞರು ಮುಂತಾದವರು, ನುರಿತ ಡಾಕ್ಟರ್ಗಳು ಭಾಗವಹಿಸುತ್ತಿದ್ದಾರೆ. ಸಂಪೂರ್ಣ ಉಚಿತವಾದ ಈ ಕಾರ್ಯಕ್ರಮದ ಲಾಭವನ್ನು ಸೀಳು ತುಟಿ ಹಾಗೂ ಅಂಗಳದ ಎಲ್ಲ ಮಕ್ಕಳು ಪಡೆಯಬಹುದಾಗಿದೆ. ಈಗಾಗಲೇ ನಾವು 10,000 ಹೆಚ್ಚು ತರದ ಮಕ್ಕಳಿಗೆ ಯಶಸ್ವಿಯಾಗಿ ಹಾಗೂ ಉಚಿತವಾಗಿ ಶಸ್ತ್ರಚಿಕಿತ್ಸಾವನ್ನು ಮಾಡಲಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲು ವಿಶೇಷ ಮತದಾರರ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ತಿಳಿಸಿದ್ದಾರೆ. ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗದ ಮಾರ್ಗದರ್ಶನದಲ್ಲಿ ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಭರದಿಂದ ಸಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಗಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ಇಂದು ಮತ್ತು ನಾಳೆ ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳು ಆಯೋಜಿತವಾಗಿವೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಳ್ಳಲಿದ್ದು 4 ಅಖಾಡಗಳು ಸಿದ್ದಗೊಂಡಿವೆ ಎಂದು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸದಾನಂದ ಅಮರಾಪುರ ತಿಳಿಸಿದ್ದಾರೆ.
1: 2026-27 ಸಾಲಿನ ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ಆಯೋಜನೆ ಮಾಡಿರಲಾಗಿರುತ್ತದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 300 ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ. ಅದರಲ್ಲಿ 2 ಮಲ್ಲಕಂಬ ಹಾಗೂ 2 ರೋಫ್ ಗಳಿಗೆ ಸ್ಟೇಜಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 275 ಏನು ಕ್ರೀಡಾಪಟುಗಳು ಇದ್ದಾರೆ ಅವರಿಗೆ ಸ್ಕೌಟ್ಸ್ ಅಂಡ್ ಗೈಡ್ ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಇರ್ಕೊಳ್ಳಕ್ಕೆ. ಜ್ಯೂರೀಸ್ ಏನ್ ಕೋಚಸ್ ಇದಾರೆ ಅವರಿಗೆ ಡಯಟ್ ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಒಂದೇನು ಪ್ರಾಚೀನ ಮಲ್ಲಕಂಬ ಕ್ರೀಡೆ ಏನಿದೆ ಅದಕ್ಕೆಲ್ಲರೂ ಉತ್ತೇಜನ ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕ್ರೀಡಾಪಟುಗಳಿಗೆ ಮೋಟಿವೇಟ್ ಮಾಡಬೇಕಂತೇಳಿ ಕ್ರೀಡಾ ಇಲಾಖೆಯಿಂದ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಡೆಮೋ ಕೊಡ್ತಾ ಇದ್ದೀವಿ, ಡೆಮೋಕ್ಕೆ 1,000,000 ಅವರಿಗೆ ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ. ಗ್ರೂಪ್ ಇವೆಂಟ್ ಅಲ್ಲಿ ಕೂಡ ನಾವು ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ, ವೈಯಕ್ತಿಕ ಗುರಲ್ಲಿ ಕೂಡ ಕ್ಯಾಶ್ ಅವಾರ್ಡ್ ಇದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ 45ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ನಬಾರ್ಡ್ ಪ್ರಾದೇಶಿಕ ಕಚೇರಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆ ಅಡಿ ನಿರ್ಮಿಸಲಾದ ಅಮೃತ ಸರೋವರ ಕೆರೆಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ವೀಕ್ಷಿಸಿದರು. ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಎಂಬ ಮಾದಕ ವಸ್ತು ಸೇವನೆ ಹಾಗೂ ಸಾಗಣೆ ವಿರುದ್ದದ ವಿಶೇಷ ಜನಜಾಗೃತಿ ಆಂದೋಲನ ಆರಂಭಿಸಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೋಲಾರ ಜಿಲ್ಲೆಯ ಕನಿಕಾ ಸಿಕ್ರಿವಾಲ್, ಯಾದಗಿರಿ ಜಿಲ್ಲೆಯ ಪೃಥ್ವಿಕ್ ಶಂಕರ್ ಹಾಗೂ ಚಾಮರಾಜನಗರದ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಬಾಗಲಕೋಟೆ ಸೇರಿದಂತೆ 4 ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2,800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹೆರ್ಟ್ಸ್ಗಳಲ್ಲಿ. ಈಗ ಕೇಳಿ ಭಾವಗೀತೆಗಳನ್ನು. ಆರಂಭಕ್ಕೆ ನೋಡಿ ಸಖಿ ಚಂದ್ರಮುಖಿ, ಎಚ್ಎಸ್ ವೆಂಕಟೇಶ್ ಮೂರ್ತಿಯವರ ಕವಿತೆಗೆ ಧ್ವನಿಯಾಗಿದ್ದರೆ ಸಿ ಅಶ್ವಥ್.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇನ್ನು ಮುಂದೆ ಕೇಳಿ ಚಂದ್ರಶೇಖರ ಕಂಬಾರ ಅವರ ಕವಿತೆ, ಹಾಡಿದ್ದಾರೆ ಮಾಲತಿ ಶರ್ಮಾ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ಹೈಟೆಕ್ ಫರ್ನಿಚರ್ ನಿಂದ 37,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೂನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
3: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
4: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ?
5: ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್ ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
6: ರತ್ನಂ ಸಿಲ್ಕ್ಸ್ ನಿಯರ್ ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ.
7: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ಆಕಾಶವಾಣಿ ಹಾಸನ ಎಫ್ಎಂ ಸಮಯ ಆಗ್ತದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆ.

0: ಕೇಳಿದ್ರೆ ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 2237449 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ದಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್, ಭಾರತದ ವಿರುದ್ದ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದು, ಈ ಸಂದರ್ಭದಲ್ಲಿ ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಜಿಂದ್ ಮತ್ತು ಸೋನಿಪತ್ ನಡುವೆ ಈ ರೈಲು ಸಂಚರಿಸಲಿದೆ. ಇದರ ಜೊತೆಗೆ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಲಿದ್ದಾರೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನ ಮೂಲಕ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವೂ ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ, ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ದಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಎಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು, ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ ಪ್ರವಾಸದ ನಂತರ ಪ್ರಧಾನಿಯವರು ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ದಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಸಹ ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು, ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡು ವಿಭಾಗದ ತಿರೂರ್, ತಲಶೇರಿ, ಪರಪ್ಪನಂಗಾಡಿ ಮತ್ತು ನಿಲಂಬೂರ್ ರೋಡ್ ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನೀಟ್ ಯುಜಿ 2026 ಮರುಪರೀಕ್ಷೆಯ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟಿಸಿದೆ. ದೇಶಾದ್ಯಂತ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಹಾಗೂ ಇತರೆ ಸಂಬಂಧಿತ ಪದವಿ ಕೋರ್ಸ್ಗಳ ಪ್ರವೇಶಾತಿಗೆ ಈ ಬಾರಿ ಒಟ್ಟು 11 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಪರೀಕ್ಷೆ ಬರೆದ ಎಲ್ಲ ಅಭ್ಯರ್ಥಿಗಳ ಅಂಕಪಟ್ಟಿಗಳು ಎನ್ಟಿಎ ಅಧಿಕೃತ ವೆಬ್ಸೈಟ್ neet.nta.nic.in ಲಭ್ಯವಿವೆ. ವೈದ್ಯಕೀಯ ಪ್ರವೇಶಾತಿ ಮತ್ತು ಕೌನ್ಸೆಲಿಂಗ್ ಪ್ರಕ್ರಿಯೆಗಳು ನಿಗದಿತ ವೇಳಾಪಟ್ಟಿಯಂತೆಯೇ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಫಲಿತಾಂಶವನ್ನು ಸಕಾಲದಲ್ಲಿ ಪ್ರಕಟಿಸಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಪ್ರಸಕ್ತ ಸಾಲಿನಲ್ಲಿ ನಡೆದ ಈ ಮರುಪರೀಕ್ಷೆಗೆ ದೇಶದ 551 ನಗರಗಳ 5,440 ಕೇಂದ್ರಗಳು ಹಾಗೂ ವಿದೇಶದ 14 ನಗರಗಳ ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು ಸುಮಾರು 20 ಲಕ್ಷ ಅಭ್ಯರ್ಥಿಗಳು ಹಾಜರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದಿನಿಂದ ಪಶ್ಚಿಮ ಬಂಗಾಳಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಪ್ರವಾಸದ ಅವಧಿಯಲ್ಲಿ ಅವರು ಗಡಿ ಭದ್ರತೆ, ಆಡಳಿತ, ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ದಿಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ನಾಳೆ ಗೃಹ ಸಚಿವರು ಸಿಲಿಗುರಿಯ ಜುಮಾಗಚ್ ಗಡಿಯ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದು 18ನೇ ಬೆಟಾಲಿಯನ್ ಔಟ್ಪೋಸ್ಟ್ನಲ್ಲಿ ಗಡಿ ಭದ್ರತಾ ಪಡೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ಅವರು ಬಿಎಸ್ಎಫ್ಗೆ ಸಂಬಂಧಿಸಿದ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಾಳೆ ಮಧ್ಯಾಹ್ನ ಅವರು ಪಶ್ಚಿಮ ಬಂಗಾಳದ ಗಡಿ ಸಮಸ್ಯೆಗಳ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿಯನ್ನು ಗೃಹ ಸಚಿವರು ಪರಾಮರ್ಶಿಸಲಿದ್ದಾರೆ ಎಂದು ಮೂಲಗಳು ಹೇಳಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ಇಂದು ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು 13th August ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19th ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಕೇರಳದ ಪ್ರಸಿದ್ದ ಶಬರಿಮಲೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನವು ಮಲಯಾಳಂ ಕ್ಯಾಲೆಂಡರ್ನ ಕರ್ಕಾಟಕ ಮಾಸದ ಮಾಸಿಕ ಪೂಜೆಗಳಿಗಾಗಿ ನಿನ್ನೆ ಸಂಜೆ ತೆರೆಯಲ್ಪಟ್ಟಿದ್ದು ಮೊದಲ ದಿನವೇ ಭಕ್ತರ ಭಾರೀ ದಟ್ಟಣೆ ಕಂಡುಬಂದಿದೆ. ಮುಖ್ಯ ಅರ್ಚಕರ ಸಮ್ಮುಖದಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ಗರ್ಭಗುಡಿಯ ಬಾಗಿಲು ತೆರೆದು ದೀಪ ಬೆಳಗಿಸಿದರು. ಯಾವುದೇ ವಿಶೇಷ ಪೂಜೆ ಅಥವಾ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗಿಲ್ಲ. ಕೇರಳಂ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸನ್ನಿಧಾನಕ್ಕೆ ಆಗಮಿಸಿರುವುದಾಗಿ ವರದಿಯಾಗಿದೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಿನ್ನೆ ನಡೆದ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಭಾರತದ ವಿಶ್ವನಾಥ್ ಸುರೇಶ್ ಮತ್ತು ಗಂಗಾ ಚಿನ್ನದ ಪದಕ ಗೆದ್ದರು. 23 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ 2 ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಹಾಲಿ ಹಿರಿಯರ ಏಷ್ಯನ್ ಚಾಂಪಿಯನ್ ಆಗಿರುವ ವಿಶ್ವನಾಥ್ ಸುರೇಶ್ ಪುರುಷರ 50 ಕೆಜಿ ವಿಭಾಗದ ಫೈನಲ್ನಲ್ಲಿ ಜಪಾನ್ನ ಡೈಚಿ ಇವಾಯಿ ವಿರುದ್ದ 3-2 ಅಂತರದ ಗೆಲುವು ಸಾಧಿಸಿದರು. 55 ಕೆಜಿ ವಿಭಾಗದಲ್ಲಿ ಗಂಗಾ ಕಜಕಿಸ್ತಾನದ ಬೆಕ್ಸುಲಾತನ್ ಬೊರಾನ್ಬೆಕ್ ಅವರನ್ನು 3-2 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು. 65 ಕೆಜಿ ವಿಭಾಗದ ವಂಶಜ್ ಫೈನಲ್ನಲ್ಲಿ ಉತ್ತಮ ಹೋರಾಟ ನೀಡಿದರು. ಉಜ್ಬೇಕಿಸ್ತಾನದ ಇಲ್ಕೊಮ್ ಜಾನ್ ಎರ್ಗಶಿಯ ವಿರುದ್ದ 4-1 ಅಂತರದಿಂದ ಸೋತು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 19 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತೀಯ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದರು. ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 90 ಕೆಜಿ ವಿಭಾಗದ ಶುಭಂ ರಜಪೂತ್ ಉಜ್ಬೇಕಿಸ್ತಾನದ ಅಸದ್ಬೆಕ್ ಸುಲ್ತಾನ್ ಬೋಯವ್ ವಿರುದ್ದ 5-0 ಅಂತರದಿಂದ ಸೋತು ಬೆಳ್ಳಿ ಪದಕ ಗೆದ್ದರು. ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಭಾರತದ ವಿರುದ್ದ 4 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಮೂಲಕ 3 ಪಂದ್ಯಗಳ ಸರಣಿಯಲ್ಲಿ 1-1 ಸಮಬಲ ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 44 ಓವರ್ಗಳಲ್ಲಿ 233 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಶ್ರೇಯಸ್ ಅಯ್ಯರ್ 66 ರನ್ ಮತ್ತು ವಿರಾಟ್ ಕೊಹ್ಲಿ 65 ರನ್ ಅರ್ಧಶತಕ ಗಳಿಸಿ ಉಪಯುಕ್ತ ಕೊಡುಗೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ದಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಭಾರತದ ವಿರುದ್ದ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.

0: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಐವಿಎಫ್ನ ಸಮಯದಲ್ಲಾಗುವ ಸಮಸ್ಯೆಗಳು ಮತ್ತು ಪರಿಹಾರ. ಈ ಕುರಿತು ಮಾಹಿತಿ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಐವಿಎಫ್ ಸ್ಪೆಷಲಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಭವ್ಯ ಸುನಿಲ್ ವಯ್ಯಾರ್ ಅವರಿಂದ. ಪ್ರಸ್ತುತಿ ಸುಜಾತ ಎಫ್ ತಳವಾರ್.
1: ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
2: ಶಿವ್ಯ ಐವಿಎಫ್ ವುಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರೋಡ್, ಹಾಸನ. ಇಲ್ಲಿ ಐಯುಐ ಐವಿಎಫ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ನವಜಾತ ಶಿಶು ಮತ್ತು ಮಕ್ಕಳ ಚಿಕಿತ್ಸೆ ಲಭ್ಯವಿದೆ. ನಮ್ಮಲ್ಲಿ ಎಲ್ಲಾ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಸೌಲಭ್ಯವೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 8971620304.
3: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಇವತ್ತು ನಮ್ಮ ಜೊತೆಗಿದ್ದಾರೆ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಭವ್ಯ ಸುನಿಲ್ ವಯ್ಯಾರ್ ಅವರು. ನಮಸ್ಕಾರ ಮೇಡಮ್.
4: ನಮಸ್ಕಾರ.
3: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಐವಿಎಫ್ ಮಾಡಿಸಿಕೊಂಡಾಗ ಏನೇನು ಸಮಸ್ಯೆಗಳು ಆಗಬಹುದು?
4: ಐವಿಎಫ್ ಪ್ರೆಗ್ನೆನ್ಸಿ ಅಂದ್ರೆ ಎಲ್ಲದೂ ಕಾಂಪ್ಲಿಕೇಶನ್ಸೇ ಅಥವಾ ಹೈ ರಿಸ್ಕೇ ಆಗಿರೋದಿಲ್ಲ. ಆರೋಗ್ಯವಂತ ತಾಯಿ ಹಾಗೂ ಮಗು ಇರ್ತಾರೆ. ಆದ್ರೆ ನ್ಯಾಚುರಲ್ ಪ್ರೆಗ್ನೆನ್ಸಿಗಿಂತ ಸ್ವಲ್ಪ ಅಪಾಯ ಹೆಚ್ಚಿಗೆ ಇರುತ್ತೆ. ಯಾವ ರೀತಿ ಎಲ್ಲ ಅಪಾಯ ಇರುತ್ತೆ ಅಂದ್ರೆ, ಒಂದು ಅವಳಿ ಅಥವಾ ತ್ರಿವಳಿ ಮಕ್ಕಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಬಿಪಿ ಜಾಸ್ತಿ ಆಗ್ಬೋದು ಪ್ರೆಗ್ನೆನ್ಸಿ ಸಮಯದಲ್ಲಿ. ಈ ಬಿಪಿ ಜಾಸ್ತಿ ಆಗೋಕ್ಕೆ ಕಾರಣ ಏನಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಆಲ್ರೆಡಿ ಐವಿಎಫ್ಗೆ ಪೇಷಂಟು ಸ್ವಲ್ಪ ಲೇಟ್ ಆಗಿ ಬರ್ತಾರೆ, 35 ವಯಸ್ಸಿಗಿಂತ ಜಾಸ್ತಿ ಇರುತ್ತೆ ಮಹಿಳೆ ವಯಸ್ಸು. ಜೊತೆಗೆ ಕೆಲವೊಬ್ರು ಇನ್ನು 40, 45, 50 ವಯಸ್ಸಿಗೂ ಬರ್ತಾರೆ. ಆವಾಗೆಲ್ಲ ಅವ್ರಿಗೆಲ್ಲಾನು ಅಂಡಾನು ಇರೋದಿಲ್ಲ. ಆವಾಗ ನಾವು ದಾನಿ ಮೊಟ್ಟೆ ತಗೊಳ್ಬೇಕಾಗತ್ತೆ. ಮತ್ತೆ ಈ ದಾನಿ ಮೊಟ್ಟೆ ತಗೊಂಡಾಗ ಅದರಲ್ಲೂ ಸ್ವಲ್ಪ ಬಿಪಿ ಬರೋ ಸಾಧ್ಯತೆ ಹೆಚ್ಚಿರತ್ತೆ. ಮತ್ತೆ ಕೆಲವೊಂದು ಸಮಯ ಪೇಷಂಟ್ಗಳ ತೂಕನೂ ತುಂಬಾ ಜಾಸ್ತಿ ಇರತ್ತೆ, ಆವಾಗನು ಅವ್ರಿಗೆ ಬಿಪಿನೂ ಜಾಸ್ತಿ ಬರೋ ಸಾಧ್ಯತೆ ಇರತ್ತೆ. ಮತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಐವಿಎಫ್ ಪ್ರೆಗ್ನೆನ್ಸಿ ಬಹಳ ಸೂಕ್ಷ್ಮ ಇದು ಅಂತ ಅನ್ಬಿಟ್ಟು ಒಂದ್ ಹೆಜ್ಜೆನೂ ಇಡ್ತಾ ಇರಲ್ಲ, ಕಂಪ್ಲೀಟ್ ಬೆಡ್ ರೆಸ್ಟ್ ಅಂತ ಫುಲ್ ಬೆಡ್ ರೆಸ್ಟ್ ಮಾಡ್ತಾ ಇರ್ತಾರೆ. 9 ತಿಂಗಳು ನೀವು ಎಲ್ಲೂ ಓಡಾಡ್ಲೇ ಇಲ್ಲ ಅಂದ್ರೆ ನಿಮ್ ತೂಕ ಎಷ್ಟಾಗತ್ತೆ? ಪ್ರೆಗ್ನೆನ್ಸಿ ಪೂರಾ ಒಂದ್ 10-12 ಕೆಜಿ ತೂಕ ಹೆಚ್ಚಾಗಬೇಕು. ತುಂಬಾ ಸಣ್ಣ ಇದಾರೆ ಅಂದ್ರೆ ಆಯ್ತು, 15 ಕೆಜಿ ವರೆಗೂ ಅವ್ರ ತೂಕ ಹೆಚ್ಚಿಸ್ಕೋಬಹುದು. ಅದೇ ಒಂದೇ ತಿಂಗಳಲ್ಲಿ 7 ಕೆಜಿ 8 ಕೆಜಿ ಎಲ್ಲ ಜಾಸ್ತಿ ಆಗೋದು ಅದು ತುಂಬಾನೇ ಅಬ್ನಾರ್ಮಲ್. ಸೊ ಹಾಗೆಲ್ಲ ಆದಾಗ ಬಿಪಿ ಬರೋ ಸಾಧ್ಯತೆ ತುಂಬಾ ಹೆಚ್ಚಿರತ್ತೆ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಸಕ್ಕರೆ ಕಾಯಿಲೆ ಬರ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ. ಬೇಗ ಡೆಲಿವರಿ ಆಗ್ಬೋದು, ಪ್ರೀಟರ್ಮ್ ಲೇಬರ್ ಅಂತ ಹೇಳ್ತೀವಿ. ಆಮೇಲೆ ಮಗುದು ತೂಕ ಕಡಿಮೆ ಇರುವಂತದ್ದು, ಅದನ್ನು ಅಷ್ಟೇ, ಟ್ವಿನ್ಸ್ ಇದ್ದಾಗ ಸ್ವಲ್ಪ ತೂಕ ಕಮ್ಮಿ ಇರ್ಬೋದು, ಅಥವಾ ಕೆಲವೊಂದು ಸಮಯ ಒಂದೇ ಮಗು ಇದ್ರೂ ಅದು ರಕ್ತ ಚಲನೆ ಸರಿಯಾಗಿ ಆಗದೆ ಇದ್ದಾಗ ಕಡಿಮೆ ತೂಕ ಇರ್ಬೋದು. ಈ ಜರಾಯು ಸಮಸ್ಯೆಗಳಿರುತ್ತೆ, ಪ್ಲಾಸೆಂಟಾ ಅಂತ ನಾವೇನು ಹೇಳ್ತೀವಿ. ಸೊ ಕೆಲವೊಂದು ಸಮಯ ಟ್ವಿನ್ಸ್ ಎಲ್ಲ ಇದ್ದಾಗ ಗರ್ಭಕಂಠನೇ ಆವರಿಸ್ಕೊಂಡಿರತ್ತೆ ಜರಾಯು, ಅದನ್ನ ಪ್ಲಾಸೆಂಟಾ ಪ್ರೀವಿಯಾ ಅಂತ ನಾವು ಹೇಳ್ತೀವಿ. ಅವಾಗ ಪೇಷಂಟಿಗೆ ಪ್ರೆಗ್ನೆನ್ಸಿನಲ್ಲಿ ಅವಾಗವಾಗ ಬ್ಲೀಡಿಂಗ್ ಆಗ್ತಾನೆ ಇರತ್ತೆ, ಜರಾಯು ಬೇಗ ಬೇರ್ಪಡೆ ಆಗ್ಬಿಡತ್ತೆ ಬಿಪಿ ತುಂಬಾ ಹೈ ಆದಾಗ. ಸೊ ಆ ಎಮರ್ಜೆನ್ಸಿ ಆಗ ಅವಾಗ ತಕ್ಷಣ ಸಿಸೇರಿಯನ್ ಮಾಡಲಿಲ್ಲ ಅಂದ್ರೆ ತಾಯಿ ಮತ್ತೆ ಮಗು ಜೀವಕ್ಕೆ ಅಪಾಯ ಆಗೋ ಸಾಧ್ಯತೆ ಇರತ್ತೆ. ಎಷ್ಟೋ ಸಮಯ ಮಗು ಹೊಟ್ಟೆನಲ್ಲೇ ಹೋಗ್ಬಿಡತ್ತೆ. ಇನ್ನೂ ಒಂದು ಪ್ರಾಬ್ಲಮ್ ಏನಂದ್ರೆ, ಎಷ್ಟೋ ಸಲ ಐವಿಎಫ್ ಪ್ರೆಗ್ನೆನ್ಸಿಗೆ ಸಿಸೇರಿಯನ್ ಮಾಡ್ಬೇಕಾಗಿ ಬರತ್ತೆ. ಮಗು ಪೊಸಿಷನ್ ಹೇಗಿದೆ, ತಾಯಿ ಆರೋಗ್ಯ ಸ್ಥಿತಿ ಹೇಗಿದೆ, ಇದೆಲ್ಲಾನು ನೋಡಿ ಆಮೇಲೆ ನಾವು ಡಿಸಿಷನ್ ತಗೋಬೇಕಾಗತ್ತೆ. ಇನ್ನು ಕೆಲವೊಂದು ಮುಂಜಾಗ್ರತೆ ಚಿಹ್ನೆಗಳು ಗಮನಿಸಬೇಕಾದಂಥದ್ದು ಏನೇನು ಅಂದ್ರೆ, ಪೇಷಂಟ್ಗಳು ತುಂಬಾ ತೀವ್ರ ಅಥವಾ ನಿರಂತರ ಹೊಟ್ಟೆ ನೋವಿದ್ರೆ ಡಾಕ್ಟರ್ನ ಹೋಗಿ ನೋಡ್ಬೇಕು. ಅಥವಾ ಯಾವುದೇ ರೀತಿಯಾದಂತಹ ರಕ್ತಸ್ರಾವ ಆದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗ ಸಹ ಫಸ್ಟ್ ಹೋಗಿ ಡಾಕ್ಟರ್ನ ನೋಡ್ಬೇಕು. ಮತ್ತೆ ತಲೆ ತಿರುಗ್ತಾ ಇದ್ರೆ, ಉಸಿರಾಟ ತೊಂದರೆ ಇದ್ರೆ, ಅಥವಾ ಮೂರ್ಛೆ ಹೋಗ್ತಾ ಇದ್ರೆ, ಬಹಳ ಹೆಚ್ಚು ತೂಕ ಜಾಸ್ತಿ ಆಗ್ಬಿಡೋದು ಬೇಗ, ಮತ್ತೆ ತುಂಬಾ ಕೈಕಾಲೆಲ್ಲ ಸಡನ್ ಆಗಿ ಊತ ಬಂದ್ಬಿಟ್ಟಿದೆ ಅಂದ್ರೂ ಅವಾಗ ಹೋಗಿ ಡಾಕ್ಟರ್ನ ನೋಡ್ಬೇಕು. ಮತ್ತೆ ಯಾವುದೇ ಜ್ವರ, ಶೀತ ಅಥವಾ ಅಸಾಮಾನ್ಯ ವಿಸರ್ಜನೆ ಇದ್ರೂ ಅವಾಗ್ಲೂ ಹೋಗಿ ಡಾಕ್ಟರ್ನ ನೋಡ್ಬೇಕಾಗತ್ತೆ. ಇನ್ನು ತುಂಬಾ ಬೇಗ ಡೆಲಿವರಿ ಆದ್ರೆ, ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಐವಿಎಫ್ ಆಗಿರ್ಬೋದು, ಮಗು ಶ್ವಾಸಕೋಶ ಚೆನ್ನಾಗಿ ಬೆಳೆದಿರಲ್ಲ, ಅದು ಇನ್ನು ಬಲ್ತಿರಲ್ಲ, ಮತ್ತೆ ಕರುಳಿನ ಸಮಸ್ಯೆ ಆಗ್ಬೋದು, ಉಸಿರಾಟದ ಸಮಸ್ಯೆ ಆಗ್ಬೋದು, ಮತ್ತೆ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಹೇಳ್ತೀವಿ, ಮಗು ಅಂದ್ರೆ ಮೆದ್ಲು ಸರಿಯಾಗಿ ಕೆಲಸ ಮಾಡದೆ ಮಗುಗೆ ಕೈಕಾಲೆಲ್ಲ ವೀಕ್ ಆಗ್ಬೋದು. ಸೊ ಇದೆಲ್ಲ ಪ್ರಾಬ್ಲಮ್ಸ್ ನೋಡ್ತಾ ಇರ್ತೀವಿ. ಬೇಗ ಡೆಲಿವರಿ ಆದಾಗ ಅದಕ್ಕೆ ಬೇಕಾದಂತ ಕೇರ್ ಸಿಗ್ಬೇಕು. ಆ ಮಕ್ಕಳನ್ನ ICU ಇಟ್ಟು ಅದಕ್ಕೆ ಒಳ್ಳೆ ಕೇರ್ ಸಿಕ್ಕಿದ್ರೆ ಚೆನ್ನಾಗೇ ಆಗತ್ತೆ. ಇನ್ನು ಕೆಲವೊಂದು ಪ್ರಾಬ್ಲಮ್ಸ್ ಏನಂದ್ರೆ, ಯಾವುದೇ ಒಂದು ಪ್ರೆಗ್ನೆನ್ಸಿ ಆಗಿದ್ರೂ ಮಗುನಲ್ಲಿ ಏನಾದ್ರು ಅಂಗವಿಕಲತೆ ಆ ಥರ ಪ್ರಾಬ್ಲಮ್ಸ್, ಬರ್ತ್ ಡಿಫೆಕ್ಟ್ಸ್ ಆಗೋ ಪ್ರಾಬ್ಲಮ್ಸ್ 2-3% IVFನಲ್ಲೂ ಅಷ್ಟೇ ಇರುತ್ತೆ. ಇನ್ನು ಯಾವ ರೀತಿಯಾದ ಬರ್ತ್ ಡಿಫೆಕ್ಟ್ಸ್ ನೋಡ್ತೀವಿ ನಾವು ಹೆಚ್ಚು ಅಂದರೆ, IVF ಪ್ರೆಗ್ನೆನ್ಸಿನಲ್ಲಿ ಮಗುಗೆ ಹಾರ್ಟಿನ ಪ್ರಾಬ್ಲಮ್ ಇರ್ಬೋದು ಕೆಲವೊಂದು ಸಮಯ. ಸೊ ಹಾರ್ಟಿನ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ನಾವು ಹೇಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಖಚಿತಪಡಿಸ್ಕೋಬೋದು ಅಂದರೆ, ಒಂದು ಸ್ಕ್ಯಾನ್ ಮಾಡ್ಬೋದು. ಮತ್ತೆ ಮಗುವಿನ ಹಾರ್ಟಿಂದೇ ಸ್ಕ್ಯಾನ್ ಅಂತ ಮಾಡ್ತಾರೆ, ಫೀಟಲ್ ಎಕೋ ಅಂತ ನಾವು ಹೇಳ್ತೀವಿ. ಅದನ್ನ ಒಂದು 5 ತಿಂಗಳು 18-24 weeks ಅಲ್ಲಿ ನಾವು ಅದು ಹಾರ್ಟಿನ ಸ್ಕ್ಯಾನ್ ಮಾಡಿಸ್ಕೋಬಹುದು, ಫೀಟಲ್ ಎಕೋ ಅಂತ. ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಮಾಡಕ್ಕೆ ನಾವು ಏನು ಮೆಷರ್ಸ್ ತಗೊಳ್ಬಹುದು ಅಂದ್ರೆ, ಒಂದೇ ಒಂದು ಭ್ರೂಣವನ್ನ ಹಾಕ್ಸ್ಕೋಬೇಕು. ಯಾವಾಗ್ಲೂ ತ್ರಿವಳಿ ಅವಳಿ ಇದೆಲ್ಲ ಆಗೋದನ್ನ ತಡಿಬೇಕು ಅಂದ್ರೆ ಒಂದೇ ಭ್ರೂಣ, 5ನೇ ದಿನದ ಭ್ರೂಣ ಒಂದೇ ಹಾಕಿದಾಗ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ 2 ಹಾಕಿದಾಗ ಎಷ್ಟಿರತ್ತೆ ಅಷ್ಟೇ ಇರತ್ತೆ. ಮತ್ತೆ ಟ್ವಿನ್ಸ್ ಅವಾಯ್ಡ್ ಆಗತ್ತೆ. ಓಕೆ, ಇನ್ನೊಂದೇನಂದ್ರೆ ಯೂಶಲಿ 1 ಅಥವಾ 2 ಲಿಮಿಟ್ ಮಾಡ್ಕೋಬೇಕು, 3-4 ಅಷ್ಟೊಂದೆಲ್ಲ ಭ್ರೂಣ ಹಾಕಬಾರ್ದು. ಹಂಗೆಲ್ಲ ಹಾಕಿದಾಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಜಾಸ್ತಿ ಇರತ್ತೆ. ಅಂದರೆ ಗರ್ಭಕೋಶದ ಹೊರಗೆ ಗರ್ಭನಾಳದಲ್ಲಿ ಪ್ರೆಗ್ನೆನ್ಸಿ, ಅಥವಾ ಹೆಟಿರೋಟೋಪಿಕ್ ಅಂತೀವಿ. ಅಂದರೆ ಈಗ 2-3 ಭ್ರೂಣ ಹಾಕಿದಾಗ ಒಂದು ಗರ್ಭಕೋಶದಲ್ಲಿ ಇರತ್ತೆ, ಇನ್ನೊಂದು ಗರ್ಭನಾಳದಲ್ಲಿ ಇರತ್ತೆ. ಇದು ತುಂಬ ರೇರು, ಬಟ್ ಆದರೂ ನೋಡ್ತೀವಿ ನಾವು ಆಗೊಮ್ಮೆ ಈಗೊಮ್ಮೆ ಈ ಥರ. ಸೊ ತುಂಬ ಜಾಸ್ತಿ ಭ್ರೂಣ ಹಾಕಬಾರ್ದು, ಆದಷ್ಟು 1 ಇಲ್ಲ ಮ್ಯಾಕ್ಸಿಮಮ್ 2 ನಾವು ಸೀಮಿತವಾಗಿಟ್ಕೋಬೇಕು. ಇನ್ನೊಂದು, IVF ಚಿಕಿತ್ಸೆ ನೀಡಕ್ಕಿಂತ ಮುಂಚೆ ಮಹಿಳೆಯ ಎಲ್ಲಾ ಪ್ಯಾರಾಮೀಟರ್ಸ್ ನೋಡಿ, ಶುಗರ್ ಇದ್ರೆ, BP ಇದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿಟ್ಕೊಂಡು, ತೂಕ ತುಂಬಾ ಹೆಚ್ಚಿದ್ರೆ ಅದನ್ನು ಕಮ್ಮಿ ಮಾಡ್ಕೋಬೇಕು. ಕೆಲವೊಂದು ಜೆನೆಟಿಕ್ ಕಂಡೀಷನ್ಸ್ ತಾಯಿ ಅಥವಾ ತಂದೆನಲ್ಲಿ ಇರೋಂಥದ್ದು ಅದು ಮಗುಗೂ ಪಾಸ್ ಆಗುತ್ತೆ. ಈಗ ಕೆಲವೊಬ್ಬರಿಗೆ ವೀರ್ಯಾಣು ತುಂಬಾ ಕಡಿಮೆ ಇತ್ತು ಅಂತಾರೆ, ಅವ್ರಿಗೆ ಒಂದು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆ ತರ ಜೆನೆಟಿಕ್ ಡಿಸಾರ್ಡರ್ ಇರ್ಬೋದು. ಅಥವಾ ಹೆಣ್ಮಗಳಲ್ಲೂ ಸಹ ಮೊಟ್ಟೆ ಸಂಖ್ಯೆ ಕಮ್ಮಿ ಇದ್ದಾಗ ಆಕೆಗೂ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಇದೆಲ್ಲ ಮಗುಗೂ ಬರೋ ಸಾಧ್ಯತೆ ಇರುತ್ತೆ ಅಂತ ಅವ್ರಿಗೆ ಮುಂಚೆನೆ ಕೌನ್ಸಿಲಿಂಗ್ ಆಗಬೇಕು. ಇನ್ನೊಂದು ಏನಂದ್ರೆ, ಈಗ ಅಕಸ್ಮಾತಾಗಿ ತ್ರಿವಳಿ ಅಥವಾ ಅವಳಿ ಮಕ್ಕಳಾಗಿದೆ ಅಂತ ಅಂದರೆ ಪೇಷಂಟ್ಗೆ ಆಪ್ಷನ್ಸ್ ಕೊಡಬೇಕು. ಅಂದರೆ ಈಗ ತ್ರಿವಳಿ ಇದೆ, ತ್ರಿವಳಿ ಇದ್ದಾಗ ನಾವು ಒಂದನ್ನ ಕರಗಿಸ್ಬಿಟ್ಟು 2 ಮಗುನ ಹಾಗೆ ಬಿಡ್ತೀವಿ. ಸೊ ಆ ರೀತಿ ಮಾಡ್ಬೋದು, ಫೀಟಲ್ ರಿಡಕ್ಷನ್ ಪ್ರೊಸೀಜರ್ಸ್ ಇರುತ್ತೆ. ಸೊ ಈ ರೀತಿ ಎಲ್ಲ ಮಾಡಿದಾಗ ಒಂದು ಸಣ್ಣ ರಿಸ್ಕ್ ಏನಂದರೆ, ಅಬಾರ್ಷನ್ ಆಗೋ ಸಾಧ್ಯತೆ ಈ ಪ್ರೊಸೀಜರ್ ಎಲ್ಲ ಮಾಡಿದಾಗ 200ರಲ್ಲಿ 1 ಅಂದರೆ 0.5% ಇರುತ್ತೆ. ಸೊ ಅದು ತುಂಬಾ ಸಣ್ಣ
5: ನೆಗ್ಲಿಜಿಬಲ್ ಅಲ್ವಾ?
4: ಹೌದು, ಬಟ್ ಆದರೂ ಅದು ಒಂದು ಹೇಳಲೇಬೇಕು, ಯಾಕಂದರೆ ದುರಾದೃಷ್ಟವಶ ಅವ್ರಿಗೆ ಏನಾದ್ರು ಆ ಥರ ಆಯಿತು ಅಂದರೆ ನೀವು ಮುಂಚೆನೆ ಹೇಳಲಿಲ್ಲ, ನಾವು ಮಾಡಿಸ್ಲೇ ಇಲ್ಲ ಅಂತ ಅಂತಾರೆ. ಸೊ ಆ ರಿಸ್ಕ್ ಬಗ್ಗೆನೂ ಗೊತ್ತಿರಬೇಕು. ಕೆಲವೊಬ್ರು ಹೇಳ್ತಿರ್ತಾರೆ IVF ಪ್ರೆಗ್ನೆನ್ಸಿ ಆದರೆ 9 ತಿಂಗಳು ಇಂಜೆಕ್ಷನ್ ದಿನಾ ತಗೊಳ್ಬೇಕು ಅಂತ, ಅದರ ಅವಶ್ಯಕತೆ ಇಲ್ಲ. ಕೆಲವೊಂದು ಪೇಷಂಟಿಗೆ ಮಾತ್ರ ಅವರ ರಕ್ತದಲ್ಲಿ ರಕ್ತ ಹೆಪ್ಪುಗಟ್ಟೋ ಸಾಧ್ಯತೆ ಜಾಸ್ತಿ ಇದೆ, ಅಂದರೆ ಆಪ್ಲಾ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ. ಆ ರೀತಿ ಕಂಡೀಷನ್ಸ್ ಇದೆ ಅಥವಾ ಮೆಡಿಕಲಿ ಇಂಡಿಕೇಟೆಡ್ ಇದ್ರೆ ಮಾತ್ರ, ಆದರೆ IVF ಪ್ರೆಗ್ನೆನ್ಸಿ ಅಂತ 9 ತಿಂಗಳು ಇಂಜೆಕ್ಷನ್ ತಗೊಳ್ಳೋ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಇನ್ನು ಒಂದು, ಪ್ರೆಗ್ನೆನ್ಸಿ ಪೂರಾ ಟ್ಯಾಬ್ಲೆಟ್ಸ್ ತಗೊಳ್ಬೇಕಾ ಅಂತಾನು ಕೇಳ್ತಾ ಇರ್ತಾರೆ, ಈ ಪ್ರೊಜೆಸ್ಟ್ರಾನ್ ಅನ್ನೋ ಟ್ಯಾಬ್ಲೆಟ್ಸ್ ಎಲ್ಲಾನು, ಅದು ಕೂಡ ಅವಶ್ಯಕತೆ ಇಲ್ಲ. ಇನ್ನು ಕೆಲವೊಬ್ರು ಕೇಳ್ತಾರೆ, ಸೊ IVF ಪ್ರೆಗ್ನೆನ್ಸಿ ಅಂದ್ರೆ ಸ್ಟಿಚ್ ಹಾಕ್ಬೇಕಾ ಅಂತ? ಖಂಡಿತವಾಗಿಯೂ IVF ಪ್ರೆಗ್ನೆನ್ಸಿ ಅಂತ ಎಲ್ಲರಿಗೂ ಸ್ಟಿಚ್ ಹಾಕೋ ಅವಶ್ಯಕತೆ ಇಲ್ಲ. ಈವನ್ ಟ್ವಿನ್ಸ್ ಇದ್ದಾಗ್ಲೂ ಸ್ಟಿಚ್ ಹಾಕ್ಲೇಬೇಕು ಅನ್ನೋ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ನೀವು ಸ್ಕ್ಯಾನ್ ಅಲ್ಲಿ 18ನೇ ವಾರದಿಂದ 23ನೇ ವಾರದ ಒಳಗೆ ಯಾವಾಗ್ಲಾದ್ರೂ ಒಂದ್ಸಲ ಸ್ಕ್ಯಾನ್ ಅಲ್ಲಿ ಗರ್ಭಕೋಶದ ಲೆಂತ್ ಎಷ್ಟಿದೆ, ಗರ್ಭಕೋಶದ ಬಾಯಿ ಲೆಂತ್ ಅಂತ ನೋಡ್ಕೊಂಡು, ಸರ್ವಿಕ್ಸ್ ಲೆಂತ್ ಅಂತೀವಿ, ಸೊ ಅದೆಲ್ಲ ನಾರ್ಮಲ್ ಇತ್ತು ಅಂತ ಅಂದ್ರೆ ಖಂಡಿತವಾಗಿಯೂ ಸ್ಟಿಚ್ ಅವಶ್ಯಕತೆ ಇಲ್ಲ,
5: ಇರೋದಿಲ್ಲ.
4: ನೀವು ಆರಾಮಾಗಿ ಇರಿ ಅಂತ ಹೇಳ್ತೀವಿ ಅಷ್ಟೇ, ಓಡಾಡಿಕೊಂಡು ಸಣ್ಣ ಪುಟ್ಟ ಅಡುಗೆ ಕೆಲಸ ಮಾಡಿಕೊಂಡು ಆರಾಮಾಗಿ ಇರ್ಬೋದು IVF ಪ್ರೆಗ್ನೆನ್ಸಿ ಆಗಿದ್ರೂ ಸಹ.
5: ಅಂದ್ರೆ ಗರ್ಭಧಾರಣೆ ಅನ್ನೋದು ಒಂದು ಕಾಯಿಲೆ ಅಲ್ಲ,
4: ಹೌದು
5: ರೋಗ ಅಲ್ಲ.
4: IVF ಆಗಿದ್ರು ಅವರು ಖಂಡಿತವಾಗಿಯೂ ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಆರಾಮವಾಗಿ ಇರ್ಬೋದು. ಇನ್ನೊಂದು, ಈಗ 40 ವಾರದವರೆಗೂ ನಾವು ತಗೊಂಡು ಹೋಗಲ್ಲ IVF ಪ್ರೆಗ್ನೆನ್ಸಿ, ನಾವು ಡೇಟ್ ಕೊಡೋದು 40 ವಾರಕ್ಕೆ ಕೊಟ್ಟಿರ್ತೀವಿ. ಬಹಳಷ್ಟು ಪ್ರೆಗ್ನೆನ್ಸಿಗಳಲ್ಲಿ 39 ವಾರಕ್ಕೆ ಡೆಲಿವರಿ ಮಾಡ್ಬಿಡಿ ಐವಿಎಫ್ ಪ್ರೆಗ್ನೆಂಟ್. ಅದಕ್ಕಿಂತ ಮುಂಚೆ ಮುಂದೆ ಹೋದಾಗ ಏನಾದ್ರು ಅಪಾಯ ಆಗೋ ಸಾಧ್ಯತೆ, ಕೆಲವೊಂದು ಸಮಯ ಮಗು ಹೊಟ್ಟೆನಲ್ಲೇ ಹೋಗ್ಬಿಡೋ ಸಾಧ್ಯತೆ ಇರುತ್ತೆ. ಸೊ ಅದೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಎಲ್ಲ
5: ವೈದ್ಯರು ನೋಡ್ಕೊಳ್ತಾರೆ.
4: ಎಲ್ಲ ನಾವು ಬೇಗ ಡೆಲಿವರಿನೂ ಮಾಡ್ತೀವಿ ಒಂದು ವಾರ ಮುಂಚಿತವಾಗೇನೆ ಒಂದೇ ಇದ್ದಾಗ.
5: ಮತ್ತಷ್ಟು ಮಾಹಿತಿನ ಮುಂದಿನ ವಾರ ಮಾಡ್ಕೊಳ್ಳೋಣ. ನಮಸ್ಕಾರ,
4: ಧನ್ಯವಾದ.
2: ಶಿವ್ಯ ಐವಿಎಫ್ ವುಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್ ಗುರು ಥಿಯೇಟರ್ ಹಿಂಭಾಗ ಬಿಎಂ ರೋಡ್ ಹಾಸನ. ಇಲ್ಲಿ ಐಯುಐ ಐವಿಎಫ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ನವಜಾತ ಶಿಶು ಮತ್ತು ಮಕ್ಕಳ ಚಿಕಿತ್ಸೆ ಲಭ್ಯವಿದೆ. ನಮ್ಮಲ್ಲಿ ಎಲ್ಲಾ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಸೌಲಭ್ಯವೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 8971620304.
0: ಇದುವರೆಗೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಐವಿಎಫ್ನ ಸಮಯದಲ್ಲಾಗುವ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಐವಿಎಫ್ ಸ್ಪೆಷಲಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಭವ್ಯ ಸುನಿಲ್ ವೈಯಾರ್ ಅವರಿಂದ ಮಾಹಿತಿ ಮೂಡಿಬಂತು. ಪ್ರಸ್ತುತಿ ಸುಜಾತ ಎಫ್ ತಳವಾರ್.
1: ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
6: ಆಕಾಶವಾಣಿ ಹಾಸನ.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
8: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
9: ಹಾಯ್ ಲತಾ, ಹೇಗಿದ್ಯಾ? ನಿನ್ಗೆ ಹೊಟ್ಟೆ ನೋವು, ಬ್ಲೀಡಿಂಗ್ ಪ್ರಾಬ್ಲಮ್ ಅಂತಿದ್ದಿಲ್ಲ, ಕಮ್ಮಿ ಆಯ್ತಾ?
10: ಇಲ್ಲ ಕಣೆ, ನಂಗೆ ಕೆಲ್ಸ ಜಾಸ್ತಿ, ಬಿಡುವೇ ಇಲ್ಲ, ಡಾಕ್ಟರ್ ಹತ್ರ ಹೋಗೋಕೆ ಆಗ್ತಿಲ್ಲ.
9: ಅದಕ್ಕೆ ಯೋಚನೆ ಮಾಡ್ತೀಯಾ? ಮಣಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಇದೆ. ಅಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗ ಸ್ಪೆಷಲಿಸ್ಟ್ ಚಿಕಿತ್ಸೆಗೆ ಲಭ್ಯ ಇರ್ತಾರೆ. ಜೊತೆಗೆ ಅಲ್ಲಿ ಮಾಸ್ಟರ್ ಹೆಲ್ತ್ ಚೆಕಪ್ ಸೌಲಭ್ಯ ಕೂಡ ಇದೆ. ನಾನು ಕೂಡ ಹೋದ್ವಾರ ಹೋಗಿ ಚೆಕಪ್ ಮಾಡಿಸ್ಕೊಂಡೆ.
10: ಹೌದೇನೆ, ನಾನು ಹಿಂದೆ ಹೋಗ್ತೀನಿ.
9: ಭೇಟಿ ನೀಡಿ ಮಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ಕೆಆರ್ ಪುರಂ, ಹಾಸನ. 9611104946.
11: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ವಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
6: ಕೆಲಗುರಿ ಇಂದು ಬೆಳಗ್ಗೆ 9 ಗಂಟೆಗೆ ನಮ್ಮ ನಿಲಯದಿಂದ ಚಿತ್ರಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಹತ್ತು ಗಂಟೆಗೆ ಜ್ಞಾನದೀವಿಗೆ ನೇರ ಫೋನಿನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು ಹೇಗಿದೆ? 2462889 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 0817. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

ಆಕಾಶವಾಣಿ ಹಾಸನ ಎಫ್ಎಂ. ಸಮಯ ಆಗ್ತಾ ಇದೆ 8 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಹಾಸನ ಎಫ್ಎಂ ಸಮಯ ಹೊಂದಿಸಿಕೊಳ್ಳಿ. ಸಮಯ ಆಗಿದೆ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್.

ಮಹಾತ್ಮ ಗಾಂಧಿಯವರ ಆತ್ಮಕಥೆಯಿಂದ ಆಯ್ದ ಭಾಗ. ಕೂಲಿಗಳ ಹೋರಾಟದ ಕಥೆಯನ್ನ ಮುಂದುವರಿಸುವುದಕ್ಕಿಂತ ಮುಂಚೆ ಆಶ್ರಮದ ಕಡೆ ಒಂದು ನೋಟವನ್ನು ಬೀರುವುದು ಅವಶ್ಯಕವಾಗಿದೆ. ನಾನು ಚಂಪಾರಣ್ಯದಲ್ಲಿ ಇದ್ದಷ್ಟು ಕಾಲವು ಆಶ್ರಮ ನನ್ನ ಮನಸ್ಸನ್ನು ಬಿಟ್ಟು ಒಂದು ಗಳಿಗೆಯೂ ಮರೆಯಾಗಿರಲಿಲ್ಲ. ನಾನು ಆಗಿಂದಾಗ್ಗೆ ಅಲ್ಲಿಗೆ ಹೋಗಿ ಭೇಟಿ ಕೊಡುತ್ತಿದ್ದೆ. ಆಶ್ರಮ ಆಗ ಅಹಮದಾಬಾದಿನ ಹತ್ತಿರದಲ್ಲಿ ಕೋಚರಬ್ ಎಂಬ ಸಣ್ಣ ಹಳ್ಳಿಯಲ್ಲಿತ್ತು. ಆ ಹಳ್ಳಿಗೆ ಆಗ ಪ್ಲೇಗ್ ಬಂತು. ಇದರಿಂದ ಆಶ್ರಮದ ಮಕ್ಕಳಿಗೆ ಅಪಾಯವೆಂದು ನನಗೆ ಸ್ಪಷ್ಟವಾಗಿ ಕಂಡುಬಂತು. ನಾವು ಆಶ್ರಮದ ಒಳಗಡೆ ನೈರ್ಮಲ್ಯ ನಿಯಮಗಳನ್ನು ಎಷ್ಟೇ ಕಟ್ಟುನಿಟ್ಟಾಗಿ ಪಾಲಿಸಿದ್ದರೂ ಸುತ್ತಮುತ್ತಲ ಅನಾರೋಗ್ಯದ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳುವುದು ನಮಗೆ ಅಸಾಧ್ಯವಾಗಿತ್ತು. ಕೋಚರಬ್ ಜನರು ಆರೋಗ್ಯ ನಿಯಮಗಳನ್ನೆಲ್ಲ ಪಾಲಿಸುವಂತೆ ಮಾಡುವುದಕ್ಕಾಗಲಿ ಅಥವಾ ಬೇರೆ ರೀತಿಯಿಂದ ಗ್ರಾಮ ಸೇವೆ ಮಾಡುವುದಕ್ಕಾಗಲಿ ನಾವು ಶಕ್ತರಾಗಿರಲಿಲ್ಲ. ಪಟ್ಟಣದಿಂದಲೂ ಹಳ್ಳಿಯಿಂದಲೂ ತಕ್ಕಷ್ಟು ದೂರದಲ್ಲಿ ನಮ್ಮ ಆಶ್ರಮ ಇರಬೇಕು ಎಂದು ನಮ್ಮ ಗುರಿಯಾಗಿತ್ತು. ಹಾಗೆ ಎಂದಾದರೊಂದು ದಿನ ನಮ್ಮ ಸ್ವಂತ ನೆಲದಲ್ಲಿ ನೆಲೆಸಬೇಕು ಎಂಬುದು ನಮ್ಮ ಸಂಕಲ್ಪವಾಗಿತ್ತು. ನಾವು ಕೊಚರಬ್ ಬಿಡುವುದಕ್ಕೆ ಪ್ಲೇಗು ತಕ್ಕಷ್ಟು ಎಚ್ಚರಿಕೆ ಎಂದು ನಾನು ಭಾವಿಸಿಕೊಂಡೆ. ಅಹಮದಾಬಾದಿನ ವರ್ತಕ ಪೂಂಜಾಬಾಯಿ ಹೀರಾಚಂದರು ಆಶ್ರಮದೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದ್ದರು. ಅವರು ಅನೇಕ ವಿಧದಲ್ಲಿ ಆಶ್ರಮಕ್ಕೆ ಶುದ್ಧ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದರು. ಅವರಿಗೆ ಅಹಮದಾಬಾದಿನ ವಿಷಯಗಳೆಲ್ಲ ಚೆನ್ನಾಗಿ ಗೊತ್ತಿತ್ತು. ಅವರು ನಮಗೆ ಸರಿಯಾದ ಜಮೀನೊಂದನ್ನು ಒದಗಿಸಿಕೊಡುವುದಾಗಿ ಮುಂದೆ ಬಂದರು. ಜಮೀನನ್ನು ಹುಡುಕಿಕೊಂಡು ಕೊನೆಗೆ ಅದರಿಂದ ಉತ್ತರಕ್ಕೆ 3-4 ಮೈಲಿಗಳ ಒಳಗೆ ಅನುಕೂಲವಾದ ಒಂದು ಜಮೀನನ್ನು ನೋಡಬೇಕೆಂದು ಅವರಿಗೆ ಹೇಳಿದೆ. ಅವರು ಈಗ ಆಶ್ರಮ

ಇರುವ ಈ ಜಾಗವನ್ನು ಹಿಡಿದರು. ಸೆಂಟ್ರಲ್ ಜೈಲಿಗೆ ಆ ಸ್ಥಳ ಹತ್ತಿರವಾಗಿದ್ದು ನನಗೆ ಒಂದು ವಿಶೇಷ ಆಕರ್ಷಣೆಯಾಗಿತ್ತು. ಜೈಲಿಗೆ ಹೋಗುವುದು ಸತ್ಯಾಗ್ರಹಿಗಳ ಸಾಧಾರಣ ನಿಯಮವಾದ್ದರಿಂದ ಈ ಪ್ರದೇಶ ನನಗೆ ಇಷ್ಟವಾಯಿತು. ಜೈಲುಗಳಿಗಾಗಿ ಆರಿಸುವ ಸ್ಥಳಗಳ ಸುತ್ತಲ ಪ್ರದೇಶ ಸ್ವಚ್ಛವಾಗಿರುವುದೆಂದು ನನಗೆ ಗೊತ್ತಿತ್ತು. ಒಂದು ವಾರದ ಒಳಗಾಗಿ ಕ್ರಯಪತ್ರವನ್ನು ಬರೆಸಿದ್ದಾಯಿತು. ಆಗ ಜಮೀನಿನಲ್ಲಿ ಕಟ್ಟಡವಾಗಲಿ ಮರಗಳಾಗಲಿ ಇರಲಿಲ್ಲ. ಆದರೆ ನದಿಯ ತೀರ, ಅದರ ಏಕಾಂತ ಸ್ಥಾನ ಇವು ಅನುಕೂಲವಾಗಿದ್ದವು. ಕಟ್ಟಡಗಳನ್ನು ಕಟ್ಟುವವರೆಗೆ ವಾಸಕ್ಕೆ ಡೇರೆ, ಅಡಿಗೆಗೆ ತಗಡಿನ ಮನೆ ಎಂದು ತೀರ್ಮಾನಿಸಲಾಯಿತು. ಆಶ್ರಮ ನಿಧಾನವಾಗಿ ಬೆಳೆಯುತ್ತಿತ್ತು. ಈಗ ಅದರಲ್ಲಿ 40 ಜನ ಗಂಡು ಹಾಗೂ ಹೆಣ್ಣು ಮಕ್ಕಳು ಇದ್ದರು. ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಅಡಿಗೆ ಮಾಡಿ ಊಟ ಮಾಡುತ್ತಿದ್ದರು. ಹಿಂದಿನ ಸ್ಥಳವನ್ನು ಬಿಟ್ಟು ಅಲ್ಲಿಗೆ ಹೋಗಬೇಕು ಎಂಬ ಕಲ್ಪನೆ ನನ್ನದಾಗಿತ್ತು. ಅದನ್ನು ಕಾರ್ಯರೂಪಕ್ಕೆ ತರುವುದು ಪದ್ಧತಿಯಂತೆ ಅದು ಮಗನ್ಲಾಲನ ಮೇಲೆ ಬಿತ್ತು. ಭದ್ರವಾದ ಕಟ್ಟಡ ಆಗುವವರೆಗೆ ನಾವು ಬಹಳ ಕಷ್ಟಪಡಬೇಕಾಯಿತು. ಮಳೆ ಬರುವುದರಲ್ಲಿತ್ತು. 4 ಮೈಲಿ ದೂರವಿರುವ ಪಟ್ಟಣದಿಂದ ಆಹಾರ ಪದಾರ್ಥಗಳನ್ನು ತರಬೇಕಾಗಿತ್ತು. ಪಾಳುಬಿದ್ದ ಜಮೀನಾದ್ದರಿಂದ ಅಲ್ಲಿ ಹಾವುಗಳು ಸೇರಿಕೊಂಡಿದ್ದವು. ಅಂತಹ ಪರಿಸ್ಥಿತಿಯಲ್ಲಿ ಸಣ್ಣ ಮಕ್ಕಳೊಂದಿಗೆ ಅಲ್ಲಿ ವಾಸ ಮಾಡುವುದು ದೊಡ್ಡ ಅಪಾಯವೇ ಆಗಿತ್ತು. ಹಾವುಗಳನ್ನು ಕೊಲ್ಲಬಾರದು ಎಂಬ ಸಾಮಾನ್ಯ ನಿಯಮವನ್ನು ನಾವು ಮಾಡಿಕೊಂಡಿದ್ದೆವು. ಆದರೆ ಆ ವಿಷಜಂತುಗಳ ಭಯದಿಂದ ನಮಗೆ ಬಿಡುಗಡೆಯಾಗಿರಲಿಲ್ಲ. ಈಗಲೂ ಆಗಿಲ್ಲ ಎಂದು ಹೇಳಿಕೊಳ್ಳಬಹುದು. ವಿಷಜಂತುಗಳನ್ನು ಕೊಲ್ಲಬಾರದು ಎಂಬ ನಿಯಮ ಪಾಲನೆ ಬಹುಮಟ್ಟಿಗೆ ಫಿನಿಕ್ಸ್ ಮತ್ತು ಟಾಲ್ಸ್ಟಾಯ್ ಆಶ್ರಮ ಮತ್ತು ಸಾಬರಮತಿ ಆಶ್ರಮಗಳಲ್ಲಿ ಆಚರಿಸಲ್ಪಟ್ಟಿದೆ. ಈ ಎಲ್ಲ ಸ್ಥಳಗಳಲ್ಲಿಯೂ ನಾವು ಬಂಜರು ಭೂಮಿಯಲ್ಲಿ ಹೋಗಿ ನೆಲೆಸಬೇಕಾಯಿತು. ಆದರೆ ನಮ್ಮಲ್ಲಿ ಹಾವಿನ ಕಡಿತದಿಂದ ಸತ್ತವರು ಯಾರೂ ಇರಲಿಲ್ಲ. ಇದರಲ್ಲಿ ನನ್ನ ಭಕ್ತಿಪೂರಿತ ದೃಷ್ಟಿಗೆ ಪರಮಾತ್ಮನ ಕರುಣೆ ಕಾಣುತ್ತದೆ. ದೇವರಿಗೆ ಪಕ್ಷಪಾತವಿಲ್ಲ. ಜನರ ನಿತ್ಯ ಜೀವನದಲ್ಲಿ ಪ್ರವೇಶಿಸಲು ಆತನಿಗೆ ಸಮಯವಿಲ್ಲವೆಂದು ಯಾರೂ ನನ್ನ ನಂಬಿಕೆಯನ್ನು ಹಾಸ್ಯ ಮಾಡದಿರಲಿ. ಈ ವಿಷಯವನ್ನು ವಾಸ್ತವವಾಗಿ ತಿಳಿಸಲು, ನನ್ನ ಈ ಒಂದೇ ಸಮನಾದ ಅನುಭವವನ್ನು ವಿವರಿಸಲು ನನ್ನಲ್ಲಿ ಬೇರೆ ಮಾತುಗಳಿಲ್ಲ. ಮನುಷ್ಯನ ಭಾಷೆ ದೇವರ ದಾರಿಗಳನ್ನು ಪೂರ್ಣವಾಗಿ ವಿವರಿಸಲಾಗದು. ಆದರೆ ಮನುಷ್ಯ ಅದನ್ನು ವಿವರಿಸುವ ಸಾಹಸ ಮಾಡುವುದಾದರೆ ಅವನಿಗೆ ಅಸ್ಪಷ್ಟವಾದ ಮಾತುಗಳ ಹೊರತು ಬೇರೆ ದಾರಿಯಿಲ್ಲ. 25 ವರ್ಷಗಳ ಕಾಲ ಪ್ರಾಣಿಗಳನ್ನು ಕೊಲ್ಲದಿರುವ ನಿಯಮವನ್ನು ನಾನು ಬಹುಮಟ್ಟಿಗೆ ಆಚರಿಸಿದ್ದೇನೆ. ಅಹಮದಾಬಾದಿನ ಗಿರಣಿ ಕೆಲಸಗಾರರ ಮುಷ್ಕರದ ಸಂದರ್ಭದಲ್ಲಿ ಆಶ್ರಮದಲ್ಲಿ ನೇಯ್ಗೆ ಗುಡಿಸಿಲಿನ ತಳಪಾಯವನ್ನು ಹಾಕಿದ್ದೆವು. ಏಕೆಂದರೆ ಆಶ್ರಮದ ಮುಖ್ಯ ಕಾರ್ಯ ನೇಯ್ಗೆಯದಾಗಿತ್ತು. ನೂಲುವುದು ಅದುವರೆಗೆ ನಮ್ಮಿಂದ ಸಾಧ್ಯವಾಗಿರಲಿಲ್ಲ.

0: ನ್ಯೂ ಟ್ಯೂನ್ ಮಾಡಿದರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಹಾಸನ ಕೇಂದ್ರ. ಸುಮಧುರ ಗೀತಾ ವೈವಿಧ್ಯ ಕಾರ್ಯಕ್ರಮ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪುರಂದರದಾಸರ ಭಕ್ತಿ ರಚನೆ ಮಧುಬಾಲಕೃಷ್ಣ ಅವರ ಧ್ವನಿಯಲ್ಲಿ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇನ್ನು ಮುಂದೆ ಕೇಳಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಭಾವರಚನೆಯ ಒಂದು ಭಾವಗೀತೆ, ಹಾಡಿದ್ದಾರೆ ಪಿಎ ಮಂಗಳ ಎನ್ ಅಪರ್ಣಾ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಯಶವಂತ್ ಹಳೆಬಂಡಿಯವರ ಧ್ವನಿಯಲ್ಲಿರುವ ಒಂದು ಜನಪದ ಗೀತೆ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇದುವರೆಗೆ ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಕೆಳಗರೆ ಗಮನಿಸಿ, ಹಾಸನ ಜಿಲ್ಲೆಯ ರೈತರಿಗೆ, ರೈತ ಮಹಿಳೆಯರಿಗೆ ಹಾಗೂ ಆಸಕ್ತಿಯುಳ್ಳ ಎಲ್ಲರಿಗೂ ಪಶುಪಾಲನಾ ಇಲಾಖೆಯ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ತರಬೇತಿ ಕೇಂದ್ರ ಹಾಸನ ವತಿಯಿಂದ ತರಬೇತಿಯನ್ನು ಏರ್ಪಡಿಸಲಾಗಿದೆ. ತರಬೇತಿಯಲ್ಲಿ ಭಾಗವಹಿಸುವ ಶಿಬಿರಾರ್ಥಿಗಳಿಗೆ ಯಾವುದೇ ಪ್ರಯಾಣ ಭತ್ಯ ಅಥವಾ ಸ್ಟೇ ಫಂಡ್ ನೀಡಲಾಗುವುದಿಲ್ಲ. ಆಸಕ್ತಿಯುಳ್ಳವರು ಆಧಾರ್ ಕಾರ್ಡ್, ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರು, ಜಾತಿ ಪ್ರಮಾಣ ಪತ್ರ ಜೆರಾಕ್ಸ್ ಪ್ರತಿ ಹಾಗೂ 2 ಭಾವಚಿತ್ರದೊಂದಿಗೆ ತರಬೇತಿ ಪ್ರಾರಂಭವಾಗುವ ದಿನಾಂಕದಂದು ಬೆಳಗ್ಗೆ 10:30 ಒಳಗೆ ಉಪ ನಿರ್ದೇಶಕರ ಕಚೇರಿ, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ತರಬೇತಿ ಕೇಂದ್ರ, ಬಿಎಂ ರಸ್ತೆ, ಸಂತೆಪೇಟೆ, ಹಾಸನದಲ್ಲಿ ಹಾಜರಿರಬೇಕೆಂದು ಸೂಚಿಸಿದೆ. ತರಬೇತಿಯ ವಿವರ: ರೈತರಿಗೆ ಆಧುನಿಕ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ 22/7/2026 - 23/7/2026. ರೈತರಿಗೆ ಆಧುನಿಕ ಕೋಳಿ ಸಾಕಾಣಿಕೆ ತರಬೇತಿ 28/7/2026 - 29/7/2026. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 235-226, ಎಸ್ಟಿಡಿ ಕ್ರಮಾಂಕ 08172. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 MHz. ಚಿತ್ರಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರಿಗೆಲ್ಲ ಚಿತ್ರ ಚೈತ್ರ. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗಾನಕೋಗಿಲೆ ಎಲ್ಲರೂ ಪ್ರೀತಿಯಿಂದ ಅಮ್ಮ ಎಂದೇ

ಬರೆಯುತ್ತಿದ್ದ ಎಸ್ ಜಾನಕಿಯವರು ಹಾಡಿರುವ ಗೀತೆಗಳನ್ನು ಕೇಳೋಣ. ಭಾರತದ ಮಹಾನ್ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರು ಸಂಗೀತವನ್ನು ಭಕ್ತಿಯ ಕಾಯಕವೆನ್ನುತ್ತಿದ್ದ ಇವರಲ್ಲಿದ್ದ ಧ್ವನಿ ಮತ್ತು ಮೊಗದಲ್ಲಿನ ಕಳೆ ಗೌರವ ಮೂಡಿಸುವಂತದ್ದಾಗಿತ್ತು. ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ, ನನ್ನಲ್ಲೂ ನೀನೆ ಅಂತ ಸೊಗಸಾದ ಕಂಠದೊಂದಿಗೆ ಕನ್ನಡಿಗರ ಮನಸ್ಸನ್ನ ಗೆದ್ದ ಭಾರತೀಯ ಚಿತ್ರರಂಗದ ಸರ್ವಶ್ರೇಷ್ಠ ಗಾಯಕಿ ಎಸ್ ಜಾನಕಿ. ಇವರು 1938 ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಾಪಟ್ಲ ಗ್ರಾಮದಲ್ಲಿ ಜನಿಸಿದ್ರು. ತಮ್ಮ 9ನೇ ವಯಸ್ಸಿನಲ್ಲಿ ವೇದಿಕೆ ಮೇಲೆ ಮೊದಲ ಪ್ರದರ್ಶನವನ್ನ ನೀಡಿದ್ರು. ನಂತರ 19ನೇ ವಯಸ್ಸಿನಲ್ಲಿ ಸಂಗೀತ ಕ್ಷೇತ್ರ ಪ್ರವೇಶವನ್ನ ಮಾಡ್ತಾರೆ. ತದನಂತರ ಹೆಚ್ಚಿನ ಸಂಗೀತ ಕ್ಷೇತ್ರದ ಸಾಧನೆಗಾಗಿ 20ನೇ ವಯಸ್ಸಿಗೆ ಚೆನ್ನೈಗೆ ತೆರಳ್ತಾರೆ. ಅಲ್ಲಿ ನಾದ ಸ್ವರ ವಿದ್ವಾನ್ ಪೈದಿಸ್ವಾಮಿ ಮೂಲಕ ಸಂಗೀತ ಕಲಿಕೆ ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಉತ್ತಮ ಅವಕಾಶಗಳನ್ನು ಪಡೆದು 1957ರಲ್ಲಿ ಸಿನಿಮಾ ಸಂಗೀತ ರಂಗವನ್ನು ಪ್ರವೇಶ ಮಾಡಿ ಕೃಷ್ಣ ಗಾರುಡಿ ಚಿತ್ರದಲ್ಲಿ ಮೊದಲು ಹಾಡುವ ಅವಕಾಶವನ್ನು ತಮ್ಮದಾಗಿಸಿಕೊಂಡರು. ಅಲ್ಲಿಂದ ಶುರುವಾದ ಸಂಗೀತ ಪಯಣ ಭಾರತ ಚಿತ್ರರಂಗದಲ್ಲಿ ದಂತ ಕಥೆಯಾಗಿ ಬೆಳೆದವರು ನಮ್ಮ ಎಸ್ ಜಾನಕಿಯವರು. ಈಗ ಕೇಳಿ ಇಬ್ಬನಿ ಕರಗಿತು ಚಿತ್ರದ ಈ ಗೀತೆಯನ್ನು, ಚಿತ್ರ ಚೈತ್ರ ಕಾರ್ಯಕ್ರಮದ ಮೊದಲ ಗೀತೆಯಾಗಿ.

ಸಂಗೀತವೇ ನೀ ನುಡಿಯುವ ಮಾತೆಲ್ಲ, ಸಲ್ಲಾಪವೇ ನೀನಿರೆ ಅಲ್ಲೆಲ್ಲ, ಸಂತೋಷವೇ ನೀ ಜೊತೆ ಇರೆ ಬಾಳೆಲ್ಲ ಅಂತ ಹೇಳ್ತಾ ಸೊಗಸಾದ ಸಾಲುಗಳಿಗೆ ದನಿಯಾಗಿ ದಕ್ಷಿಣ ಭಾರತದ ಗಾನಕೋಗಿಲೆ ಎಂದೇ ಜನಪ್ರಿಯರಾದರು ಕನ್ನಡದ ಹೆಸರಾಂತ ಗಾಯಕರಾದ ಪಿಬಿ ಶ್ರೀನಿವಾಸ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಡಾ ರಾಜ್ಕುಮಾರ್, ಕೆಜೆ ಜೇಸುದಾಸ್ ಹೀಗೆ ಹಲವು ದಿಗ್ಗಜರೊಂದಿಗೆ ಹಾಡುಗಳನ್ನು ಹಾಡುವ ಮೂಲಕ ಕೋಟಿ ಕೋಟಿ ಸಂಗೀತ ಪ್ರಿಯರ ಮನ ಗೆದ್ದಿದ್ದರು. ಅದರಲ್ಲೂ ಅತಿ ಹೆಚ್ಚು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಜೊತೆ ಹಾಡಿದ ಹಾಡುಗಳಿಗೆ ಇವರು ಪಾತ್ರರಾಗಿದ್ದರು. ಹಾಗೂ ಡಾ ರಾಜ್ಕುಮಾರ್ ಜೊತೆ 50ಕ್ಕೂ ಹೆಚ್ಚು ಹಾಡುಗಳ ಜುಗಲ್ಬಂದಿ ನಡೆಸಿದ್ದಾರೆ. ಎಸ್ ಜಾನಕಿಯವರು ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಹೀಗೆ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ ಮತ್ತು 48,000 ಹಾಡುಗಳ ಹಾಡಿದ ಪ್ರಖ್ಯಾತಿ ಗಾಯಕಿ ಎನಿಸಿಕೊಂಡಿದ್ದಾರೆ. ಅದರಲ್ಲೂ 10,000ಕ್ಕೂ ಅತಿ ಹೆಚ್ಚು ಹಾಡುಗಳನ್ನು ಕನ್ನಡದಲ್ಲಿ ಹಾಡಿರುವ ಗಾನ ಗಂಧರ್ವೆ. ಇಂತಹ ಸುಮಧುರ ಕಂಠಗಳಲ್ಲಿ ಭಕ್ತಿಗೀತೆಗಳು, ಯುಗಳಗೀತೆ, ಪ್ರೇಮಗೀತೆ, ಮಕ್ಕಳ ಗೀತೆ, ವಿರಹ ಗೀತೆ, ಜಾನಪದ ಗೀತೆ ಹೀಗೆ ಚಿಕ್ಕ ಮಕ್ಕಳ ಧ್ವನಿಯಿಂದ ಹಿಡಿದು ಗಂಭೀರ ಭಾವ ಇರುವ ಗಾಯನದವರೆಗೂ ಪ್ರತಿಯೊಂದು ಸಾಹಿತ್ಯಕ್ಕೂ ಜೀವಂತ ಭಾವನೆ ತುಂಬಿ ಹಾಡುತ್ತಿದ್ದ ಕನ್ನಡದ ಹೆಮ್ಮೆಯ ಗಾನ ಸರಸ್ವತಿ ಎಸ್ ಜಾನಕಿಯವರು. ಈಗ ಕೇಳಿ ಗೀತಾಪ್ರಿಯವರ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿರುವ ಅಂತ ಚಿತ್ರದ ಈ ಗೀತೆಯನ್ನು.

ನೀವು ಕೇಳ್ತಾ ಇದ್ದೀರಾ ಚಿತ್ರ ಚೈತ್ರ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿಯವರು ಹಾಡಿರುವ ಗೀತೆಗಳನ್ನ. ಎಸ್ ಜಾನಕಿಯವರು 1977 ಬಿಡುಗಡೆಯಾದ ಸಿದ್ದಲಿಂಗಯ್ಯ ನಿರ್ದೇಶನದ ಹೇಮಾವತಿ ಚಿತ್ರದಲ್ಲಿನ ಹಾಡು ನನ್ನ ವೃತ್ತಿರಂಗದಲ್ಲಿ ಅತ್ಯಂತ ಕಠಿಣವಾದ ಹಾಡು ಎಂದು ಹಲವು ಬಾರಿ ಹೇಳಿಕೊಂಡಿದ್ದರು. ಈ ಚಿತ್ರದ ಅತ್ಯಂತ ಜನಪ್ರಿಯ ಗೀತೆಯಾದ ಶಿವ ಶಿವ ಎನ್ನದ ನಾಲಿಗೆ ಏಕೆ, ಶಿವನನ್ನು ಸ್ಮರಿಸದ ಜೀವವು ಏಕೆ ಎಂದು ಹಾಡಿರುವ ಈ ಹಾಡು ಎರಡು ರಾಗಗಳನ್ನು ಒಳಗೊಂಡಿದೆ. ಎಲ್ ವೈದ್ಯನಾಥನ್ ಸಂಗೀತ ನಿರ್ದೇಶನದ ಈ ಹಾಡನ್ನು ತೋಡಿ ಮತ್ತು ಅಭೋಗಿ ರಾಗಗಳಲ್ಲಿ ಹಾಡಲಾಗಿದ್ದು ಹಲವು ಸ್ವರಗಳನ್ನು ಒಳಗೊಂಡಿರುವ ಕಾರಣ ಹಾಡಲು ಬಹಳ ಕಠಿಣವಾಗಿತ್ತು, ಮತ್ತೆ ಹಾಡಲು ಆಗದ ಹಾಡು ಅಷ್ಟೇ ಮಧುರವಾಗಿತ್ತು ಅಂತ ಕೂಡ ಅವರು ಹೇಳಿಕೊಂಡಿದ್ರು. ಈಗ ಕೇಳಿ ಎರಡು ಕನಸು ಚಿತ್ರದ ಗೀತೆಯನ್ನ. ರಾಘವೇಂದ್ರ ಸ್ವಾಮಿಯವರ ಗೀತೆಗೆ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತವಿದೆ.

0: ತಮಿಳಿನಲ್ಲಿ ಕರೈಕುರುಚಿ ಅರುಣಾಚಲಂ ಅವರ ನಾದಸ್ವರದೊಂದಿಗೆ ತಮ್ಮ ಸ್ವರ ಮೇಳೈಸಿ ಅದ್ಭುತವಾಗಿ ಮೂಡಿಸಿದ ಸಿಂಗಾರವೇಲನೆ ದೇವ ಹಾಡಿನಂತೆ ಕನ್ನಡದಲ್ಲಿ ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ಜೊತೆ ತಮ್ಮ ಗಾನವನ್ನ ಮೇಳೈಸಿ ಹೊರತಂದ ಸನ್ನದಿ ಅಪ್ಪಣ ಚಿತ್ರದ ಕರೆದರೂ ಕೇಳದೆ ಸುಂದರನೇಕೆ ನನ್ನಲ್ಲಿ ಈ ಮೌನ ಎಂಬ ಈ ಗೀತೆ ಕೂಡ ಒಂದು ಅಪೂರ್ವ ಗಾಯನವೇ ಸರಿ. ಇಂತಹದೇ ರೀತಿಯಲ್ಲಿ ಎಸ್ ಜಾನಕಿಯವರು ಎಂಎಸ್ ಗೋಪಾಲಕೃಷ್ಣನವರ ಪಿಟೀಲು ವದನ, ನಾಮಗಿರಿಪೇಟೆ ಕೃಷ್ಣನ್ನಾದಸ್ವರ ಮತ್ತು ಹರಿಪ್ರಸಾದ್ ಚೌರಾಸಿಯ ಅವರ ವೇಣುವಾದನದ ಜೊತೆ ಕೂಡ ತಮ್ಮ ಗಾನ ಮಾಧುರ್ಯವನ್ನು ಮೇಳೈಸಿದ್ದಾರೆ. ಈಗ ಕೇಳಿ ಗಾಯತ್ರಿಯ ಮದುವೆ ಚಿತ್ರದ ಗೀತೆಯನ್ನ.
1: ಆರ್ ಎನ್ ಜಯಗೋಪಾಲ್ ಅವರ ಗೀತೆಗೆ ರಾಜನ್ ಮತ್ತು ನಾಗೇಂದ್ರ ಅವರು ಸಂಗೀತ ನೀಡಿದ್ದಾರೆ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಎಸ್ ಜಾನಕಿಯವರು ಎಲ್ಲ ಭಾಷೆಗಳ ಚಿತ್ರರಂಗದ ಒಂದು ಯುಗವನ್ನೇ ಹಾಳಿದವರು. ಬಹಳ ಮುಖ್ಯವಾಗಿ ಸಂಗೀತ ನಿರ್ದೇಶಕರ ಕಣ್ಮಣಿಯೇ ಆಗಿದ್ದರು. ಕನ್ನಡದಲ್ಲಿ ಜಿಕೆ ವೆಂಕಟೇಶ್, ರಾಜನ್ ಮತ್ತು ನಾಗೇಂದ್ರ, ಉಪೇಂದ್ರ ಕುಮಾರ್, ವಿಜಯ ಭಾಸ್ಕರ್, ಟಿಜಿ ಲಿಂಗಪ್ಪ, ಸಿ ಅಶ್ವಥ್, ಹಂಸಲೇಖ ಹೇಗೆ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕರು ಜಾನಕಿಯವರನ್ನ ಮನಸ್ಸಿನಲ್ಲಿಟ್ಟುಕೊಂಡೇ ಸಂಯೋಜನೆ ಮಾಡುತ್ತಿದ್ದರು. ಒಬ್ಬೊಬ್ಬ ಸಂಗೀತ ನಿರ್ದೇಶಕರ ಕಂಪೋಸಿಂಗ್ ರೀತಿ ಬೇರೆ ಬೇರೆ, ಅವರು ಗಾಯಕರಿಂದ ಬಯಸುವ ಪ್ರತಿಭೆ ಬೇರೆ ಬೇರೆ. ಎಸ್ ಜಾನಕಿಯವರು ಎಲ್ಲ ಸಂಗೀತ ನಿರ್ದೇಶಕರ ಮನೋಧರ್ಮಕ್ಕೆ ತಕ್ಕಂತೆ ಹಾಡಿ ಹಾಡನ್ನ ಗೆಲ್ಲಿಸಿಕೊಡುವ ಸಾಮರ್ಥ್ಯ ಹೊಂದಿದವರು. ಯಾವ ಸಂಗೀತ ನಿರ್ದೇಶಕರಾಗಲಿ ಜಾನಕಿ ಅವರಿಲ್ಲದೆ ಹಾಡನ್ನ ಕಲ್ಪಿಸಿಕೊಂಡವರೇ ಇಲ್ಲ. ಈಗ ಕೇಳಿ ಜೀವಕ್ಕೆ ಜೀವ ಚಿತ್ರದ ಗೀತೆಯನ್ನ. ಗೀತೆಯನ್ನ ಬರೆದಿದ್ದಾರೆ ಜಿ ಉದಯಶಂಕರ್.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರದಿಂದ ಚಿತ್ರಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ದಕ್ಷಿಣ ಭಾರತದ ಖ್ಯಾತ ಸಂಗೀತ ನಿರ್ದೇಶಕರಾದ ಇಳಯರಾಜಾ ಅವರು ಎಸ್ ಜಾನಕಿಯವರ ಧ್ವನಿಯ ಬಹುದೊಡ್ಡ ಆರಾಧಕರು. ಜಾನಕಿಯವರ ಧ್ವನಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಇಳಯರಾಜಾ ಅವರು ನೂರಾರು ಕಠಿಣವಾದ ಕ್ಲಾಸಿಕಲ್ ಟ್ಯೂನ್ಗಳನ್ನು ಸಂಯೋಜಿಸ್ತಾ ಇದ್ರು. ಎಸ್ ಜಾನಕಿಯವರು ತಮ್ಮ ಸಂಗೀತ ದೇವತೆ ಇದ್ದಂತೆ ಎಂದು ಇಳಯರಾಜಾ ಅವರೇ ಹಲವು ಬಾರಿ ಹೇಳಿಕೊಂಡಿದ್ದಾರೆ. ಇಳಯರಾಜಾ ಮತ್ತು ಎಸ್ ಜಾನಕಿಯವರ ಜೋಡಿ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಅಮರ ಮಧುರ ಗೀತೆಗಳನ್ನು ನೀಡಿದೆ. ಗೀತಾ ಚಿತ್ರದ ಜೊತೆ ಜೊತೆಯಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ ನಗುವ ನಯನ, ಬಣ್ಣದ ಗೆಜ್ಜೆ ಚಿತ್ರದಿಂದ ಎಲ್ಲೆಲ್ಲಿ ನೋಡಲಿ ಹೀಗೆ ಮುಂತಾದ ಹಾಡುಗಳ ಅವರ ಅತ್ಯಂತ ಜನಪ್ರಿಯ ಮತ್ತು ಅದ್ಭುತ ಸಂಯೋಜನೆಗಳಾಗಿದೆ. ಈಗ ಕೇಳಿ ಸೇಡಿನ ಸಂಚು ಚಿತ್ರದ ಗೀತೆಯನ್ನು.

ನೀವು ಕೇಳ್ತಾ ಇದ್ದೀರಾ ಚಿತ್ರ ಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಎಸ್ ಜಾನಕಿಯವರು ಹಾಡಿರುವ ಗೀತೆಯನ್ನ ಆಲಿಸ್ತಾ ಇದ್ದೀರಾ. ಹಾಡುವುದಷ್ಟೇ ಅಲ್ಲದೆ ಎಸ್ ಜಾನಕಿಯವರಿಗೆ ಮಿಮಿಕ್ರಿ ಕಲೆಯು ಕರಗತವಾಗಿತ್ತು. ವಿಶೇಷವಾಗಿ ಸಣ್ಣ ಮಕ್ಕಳ ಧ್ವನಿ, ಪಕ್ಷಿಗಳ ಕಲರವ ಮತ್ತು ವಿವಿಧ ಪ್ರಾಣಿಗಳ ಧ್ವನಿಯನ್ನು ಅವರು ಲೀಲಾಜಾಲವಾಗಿ ಅನುಕರಿಸ್ತಾ ಇದ್ರು. ಚಿತ್ರಗಳಲ್ಲಿ ಬರುವ ಹಲವು ಮಕ್ಕಳ ಹಾಡುಗಳಿಗೆ ಮಗುವಿನ ಅಳು ಅಥವಾ ನಗುವಿಗೆ ಅವರೇ ಧ್ವನಿ ನೀಡ್ತಾ ಇದ್ರು. ಗಂಡು, ಹೆಣ್ಣು, ಮುದುಕಿ, ಮಗು, ಹೀಗೆ ಎಸ್ ಜಾನಕಿಯವರು ತಮ್ಮ ಧ್ವನಿಯನ್ನು ಹೇಗೆ ಬೇಕಾದರೂ ಬದಲಾಯಿಸಿಕೊಂಡು ಹಾಡ

ಬಲ್ಲ ಗಾಯಕಿ. ಗಂಧದ ಗುಡಿ ಚಿತ್ರದಲ್ಲಿ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಎಂದು ಮಗುವಿನಂತೆ ಮುಗ್ಧವಾಗಿ ಹಾಡಿದ್ದಾರೆ. ಈಗ ಕೇಳಿ ಪಿ ಸುಶೀಲಾ ಮತ್ತು ಎಸ್ ಜಾನಕಿ ಇವರು ಹಾಡಿರುವ ಚಕ್ರವ್ಯೂಹ ಚಿತ್ರದ ಗೀತೆ. ಶಂಕರ್ ಗಣೇಶ್ ಜೋಡಿ ಸಂಗೀತ ಸಂಯೋಜಿಸಿದ್ದಾರೆ, ಜಿ ಉದಯಶಂಕರ್ ಸಾಹಿತ್ಯ ಬರೆದಿದ್ದಾರೆ.

ನಿಜ ಹೇಳುವೆನೋ ಅಮ್ಮ ನಿನ್ನ ಕಂಡರೆ ಪ್ರೀತಿ ಬಲು ಇಷ್ಟ ನಂಗೆ ನೀನು ಕಥೆಯ ಹೇಳುವ ರೀತಿ ಅದು ಏಕೋ ಕಾಣೆ ಅಪ್ಪ ನನ್ನ ಕಂಡರೆ ಪ್ರೀತಿ ಲಲಲಾಲ

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಎಸ್ ಜಾನಕಿಯವರ ಬಗ್ಗೆ ಹೇಳಬೇಕೆಂದರೆ ಮಹಾಸಾಗರದ ಆಳವನ್ನು ಅರಸ ಹೊರಟಂತೆ. ಅವರ ಹಾಡುಗಳ ಬಗ್ಗೆ ಹೇಳುವಾಗ ಈ ಕ್ಷಣಕ್ಕೆ ಬಂದ ನೆನಪುಗಳನ್ನು ಹೇಳಬಹುದು, ವಿನಃ ಅವರು ಹಾಡಿರುವ ಶ್ರೇಷ್ಠ ಗೀತೆಗಳ ಒಂದು ಸಣ್ಣ ಅಳತೆಯನ್ನು ಕೂಡ ನಾವು ಕ್ರಮಿಸಲಾರೆವೇನೋ. ನೋಡುಬ ನೋಡಬ ನಮ್ಮೂರ ತಾಯಬಾರ ಮೊಗವತೋರ ಕನ್ನಡದ ಮಾತೆಯೇ ಯುಗ ಯುಗಾದಿ ಕಳೆದರು ಹೇಳೆ ಗೆಳತಿ ಪ್ರಿಯ ಮಾಧವ ಭಾರನೆ ಎಂದು ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ದೋಣಿಸಾಗಲಿ ಮುಂದೆ ಹೋಗಲಿ ಮೂಡಣ ಮನೆಯ ಮುತ್ತಿನ ನೀರಿನ ಭಾರತ ಭೂಷಿರ ಮಂದಿರ ಸುಂದರಿ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಗಗನವೂ ಎಲ್ಲೋ ಭೂಮಿಯೂ ಎಲ್ಲೋ ಪಂಚಮವೇದ ಪ್ರೇಮದನಾದ ಹೀಗೆ ಹೇಳುತ್ತಾ ಸಾಗಬಹುದು. ಅವರು ಹಾಡಿರುವ ಭಕ್ತಿಗೀತೆಗಳು ಕೂಡ ಅನೇಕವಾಗಿದೆ. ಈಗ ಕೇಳಿ ಈ ಬಂದ ಅನುಬಂಧ ಚಿತ್ರದ ಗೀತೆಯನ್ನು. ಆರ್ ಎನ್ ಜೈಕೋಪಲ್ ಅವರ ಗೀತೆಗೆ ರಮೇಶ್ ನಾಯ್ಡು ಅವರ ಸಂಗೀತವಿದೆ.

ಯುಗಳ ಗೀತೆಗಳಲ್ಲಿ ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ ಎಂಬ ಗೀತೆಯನ್ನ ವಿಶ್ವವೆಲ್ಲ ಭವ್ಯವಾದ ಪ್ರೇಮ ಮಂದಿರ ಎಂದು ಅವರು ಅಭಿವ್ಯಕ್ತಪಡಿಸಿರುವ ಭಾವ ಅತೀವವಾಗಿ ಸೆಳೆದಿದೆ. ಪಿಬಿ ಶ್ರೀನಿವಾಸ್ ಅವರೊಂದಿಗೆ ಕನ್ಯಾರತ್ನ ಚಿತ್ರದಲ್ಲಿ ಸೂವಿ ಸೂವಿ ಸುವಾಲೆ, ಹೊಂಬಿಸಲು ಚಿತ್ರದ ಜೀವ ವೀಣೆ ನೀಡು ಮಿಡಿತದ ಸಂಗೀತ, ಗಂಧದ ಗುಡಿ ಚಿತ್ರದಲ್ಲಿ ಪಿಬಿ ಶ್ರೀನಿವಾಸ್ ಅವರೊಂದಿಗೆ ಪುಟ್ಟ ಹುಡುಗಿಯಂತೆ ಎಲ್ಲೂ ಹೋಗಲ್ಲ ಮಾಮ ಎಂದು ಹಾಡುವ ಧಾಟಿ, ದೇವರ ಗುಡಿಯ ಕಣ್ಣು ಕಣ್ಣು ಒಂದಾಯಿತು, ವಾಣಿ ಜಯರಾಮ್ ಅವರ ಜೊತೆಯಲ್ಲಿ ವಿಜಯವಾಣಿ ಚಿತ್ರದ ಮಧುಮಾಸ ಚಂದ್ರಮ್ಮ, ಹೀಗೆ ಅವರು ನೂರಾರು ಸುಂದರ ಸುಶ್ರಾವ್ಯ ಹಾಡುಗಳಿವೆ. ಎಸ್ ಜಾನಕಿ ಅಂತಹ ಮಹಾನ್ ಗಾಯಕರು ಎಷ್ಟು ವರ್ಷ ಹಾಡುತ್ತಿದ್ದರೂ ಅದಕ್ಕೆ ಬೇಡಿಕೆ ಇದ್ದೇ ಇತ್ತು. ಅವರ ಇತ್ತೀಚಿನ ಹಿರಿಯ ವಯಸ್ಸಿನಲ್ಲಿ ಹಾಡಿದಂತ ಹಾಡುಗಳನ್ನು ಕೇಳಿದಾಗಲೂ ಆ ಧ್ವನಿ ಮಾಧುರ್ಯ ಈಗಲೂ ಹಾಗೆ ಇದೆಯಲ್ಲ ಎಂಬ ಅಚ್ಚರಿ ಮೂಡುತ್ತಿತ್ತು. ಎಸ್ ಜಾನಕಿಯವರೇ ಹೇಳುವಂತೆ ಎಲ್ಲವರ ಅಂತರಂಗದ ಪರಮಾತ್ಮನ ಧ್ವನಿಯೇ ಆಗಿದ್ದಾಗ ಅದು ಮಾಸುವುದಾದರೂ ಹೇಗೆ ಅಲ್ವಾ? ಈಗ ಕೇಳಿ ವಿಜಯವಾಣಿ ಚಿತ್ರದ ಈ ಗೀತೆಯನ್ನು. ಆರ್ ಎನ್ ಜಯಗೋಪಾಲ್ ಅವರ ಗೀತೆಗೆ ರಾಜನ್ ಮತ್ತು ನಾಗೇಂದ್ರ ಅವರು ಸಂಗೀತ ನೀಡಿದ್ದಾರೆ.

ಇಂತಹ ಸ್ವರ ಮಾಧುರ್ಯಕ್ಕೆ ಸಿಕ್ಕ ಪ್ರಶಸ್ತಿಗಳು ಪುರಸ್ಕಾರಗಳು ಅದೆಷ್ಟು. 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 33 ವಿವಿಧ ರಾಜ್ಯ ಪ್ರಶಸ್ತಿಗಳು, 4 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿ, 2013 ಪದ್ಮಭೂಷಣ ಪ್ರಶಸ್ತಿಗೂ ಭಾಜನರಾಗಿದ್ದರು. 2014 ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು ತುಂಬಾ ಸಂತಸ ತಂದಿದೆ ಎಂದು ಖುಷಿಯನ್ನು ವ್ಯಕ್ತಪಡಿಸಿದರು. ಹೀಗೆ 100+ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ರು. ಎಲ್ಲ ಪ್ರಶಸ್ತಿಗಳು ಸಿಕ್ಕ ಸಂತಸಕ್ಕಿಂತ ಅಭಿಮಾನಿಗಳ ಪ್ರೀತಿಗಿಂತ ದೊಡ್ಡ ಪ್ರಶಸ್ತಿ ಬೇರೊಂದಿಲ್ಲ ಎಂದು ಸಂಗೀತ ಪಯಣದಲ್ಲಿ ಅಭಿಮಾನಿಗಳ ಹೃದಯ ಗೆದ್ದಿದ್ರು. ಎಸ್ ಜಾನಕಮ್ಮ 6 ದಶಕಗಳ ಗಾನ ಸಂಗೀತ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದರು. ಹೃದಯ ವೈಶಾಲ್ಯ ಹೊಂದಿದ್ದ ಇವರು ಹಲವು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ರು. ಸ್ವಾಭಿಮಾನದ ಸಾಕಾರ ಮೂರ್ತಿ, ಸಂಗೀತ ಕ್ಷೇತ್ರದ ಸ್ವರ ಮಾಧುರ್ಯ, 88 ವರ್ಷಗಳ ತುಂಬು ಜೀವನ ನಡೆಸಿದ ಎಸ್ ಜಾನಕಿಯವರು ವಯೋಸಹಜ ಕಾಯಿಲೆಯಿಂದ ನಿಧನರಾದರು. ಹಳ್ಳಿಯ ಸೊಗಡಿನ ಹಾಡುಗಳಿಂದ ಹಿಡಿದು ಶಾಸ್ತ್ರೀಯ, ಪಾಶ್ಚಾತ್ಯ ಶೈಲಿ, ಹೀಗೆ ಎಲ್ಲ ಪ್ರಕಾರದ ಗೀತೆಗಳಿಗೂ ಜೀವ ತುಂಬಿದ ಎಸ್ ಜಾನಕಿಯವರ ನಿಧನದಿಂದಾಗಿ ಭಾರತೀಯ ಸಂಗೀತ ಲೋಕದ ಸುವರ್ಣ ಯುಗವೊಂದು ಅಂತ್ಯವಾದಂತಾಗಿದೆ. ಅಮರ ಗೀತೆಗಳ ಧ್ವನಿ ಇನ್ನು ನೆನಪು ಮಾತ್ರ, ಹಾಡುಗಳು ಮಾತ್ರ ಎಂದಿಗೂ ಎಲ್ಲರ ಮನಸ್ಸಲ್ಲೂ ಸ್ಥಿರಛಾಯಿ ಆಗಿರ್ತವೆ. ಈ ಪ್ರತಿಭೆಗೆ ನಮ್ಮ ಆತ್ಮೀಯ ಗೌರವಪೂರ್ವಕ ನಮನವಷ್ಟೇ ನಮ್ಮಿಂದ ಸಾಧ್ಯ. ಈ ಮಹಾನ್ ಗಾನಮಾತೆ ವಯೋಸಹಜವಾಗಿ ಈ ಲೋಕದಿಂದ ಹೊರ ನಡೆದಿದ್ದಾರೆ. ಅಗಲಿದ ಈ ಗಾನ ಮಾಧುರ್ಯಕ್ಕೆ ಅಕ್ಕರೆಯ ಪ್ರೀತಿ ವಾತ್ಸಲ್ಯದ ಮಮತೆಗೆ ಮನಪೂರ್ವಕ ವಿನಮ್ರ ನಮನಗಳು. ಎಸ್ ಜಾನಕಿಯವರು ಅವರ ಹಾಡುಗಳ ಮೂಲಕ, ಧ್ವನಿಯ ಮೂಲಕ ಯಾವಾಗಲೂ ನಮ್ಮೊಂದಿಗೆ ಅಮರರಾಗಿರುತ್ತಾರೆ. ಈಗ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಪಾವನಗಂಗಾ ಚಿತ್ರದ ಗೀತೆಯನ್ನ. ಜಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ರಾಗಜೋಡಣೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಕೇಳುವರಿಗೆಲ್ಲ ಜ್ಞಾನದಿವಿಗೆ ರಸಪ್ರಶ್ನೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆಗಳನ್ನು ಬರೆದಿಟ್ಕೊಳ್ಳಿ. 2462289 ಮತ್ತೊಂದು 2452258 ಎಸ್ಟಿಡಿ ಕ್ರಮಾಂಕ 0817 2. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕರೆಗಳು ಬರ್ತಾ ಇದೆ. ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದರೆ ನೋಡೋಣ. ನಮಸ್ತೆ.
1: ನಮಸ್ತೆ ರೀ.
0: ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ನಾನು ಬೆಳಗಾವಿ ಜಿಲ್ಲೆ ರಾಯಗಾವ್ ತಾಲೂಕು ಮುಗುಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ.
0: ಶಿವಲಿಂಗಯ್ಯ ಹಿರೇಮಠ ಅವರಲ್ವಾ? ನಿಮ್ಗೆ ಪ್ರಶ್ನೆ. ತ್ರಿಪದಿ ಚಕ್ರವರ್ತಿ ಅಂತ ಯಾರನ್ನ ಕರೀತಾರೆ?
1: ತ್ರಿಪದಿ ಚಕ್ರವರ್ತಿ ಸರ್ವಜ್ಞಾನಿ.
0: ಸರ್ವಜ್ಞ, ಸರಿಯಾಗಿದೆ ಉತ್ತರ. ತುಂಬಾ ಸುಲಭ ಆಯ್ತಲ್ವಾ? ಇರ್ಲಿ ಇರ್ಲಿ, ಇನ್ನೊಬ್ರಿಗೆ ಕೇಳೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ. ನಮಸ್ತೆ.
2: ಹಲೋ,
0: ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
2: ನಮಸ್ತೆ, ಎಚ್ ಆರ್ ರುದ್ರಸ್ವಾಮಿ, ಕಣದಾಳ್ ಹೊಸ ಬಡಾವಣೆ, ಚಿಕ್ಕಮಗಳೂರು.
0: ಚಿಕ್ಕಮಗಳೂರಿನಿಂದ ರುದ್ರಸ್ವಾಮಿ ಅವರು ಕರೆ ಮಾಡಿದ್ದೀರಾ?
2: ಹೌದು.
0: ನಿಮ್ಗೆ ಪ್ರಶ್ನೆ
2: ಕೇಳಿ.
0: ಭಾರತದ ಮೊದಲ ಮಹಿಳಾ ವೈದ್ಯೆ ಯಾರು?
2: ಮಹಿಳಾ ವೈದ್ಯೆ ಬಾಯಿ ಅಂತ ಬರ್ತಾ ಅಂತ?
0: ಇಲ್ಲ ಇಲ್ಲ
2: ಇಲ್ಲ, ಸದ್ಯ ಈಗ ಬಾಯಿ ಬರ್ತಾ ಇಲ್ಲ, ಗೊತ್ತಿದೆ ಬಾಯಿ ಬರ್ತಾ.
0: ನೋಡೋಣ, ಮುಂದಿನ ಕರೆಗೇನೋ ಹೋಗ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.
3: ನಮಸ್ತೆ ಮೇಡಮ್,
0: ಪರಿಚಯ ಮಾಡ್ಕೊಳ್ಳಿ.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಸುಬ್ರಹ್ಮಣ್ಯ ಅವರೇ, ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರಾ?
3: ಇಲ್ಲ, ಗೊತ್ತಾಗ್ಲಿಲ್ಲ ಮೇಡಮ್.
0: ಭಾರತದ ಮೊದಲ ಮಹಿಳಾ ವೈದ್ಯೆ ಯಾರು?
3: ಏನ್ ಮೇಡಮ್ ಪ್ರಶ್ನೆ?
0: ಭಾರತದ ಮೊದಲ ಮಹಿಳಾ ವೈದ್ಯೆ ಯಾರು? ಮೊದಲನೇ ಲೇಡಿ ಡಾಕ್ಟರ್ ಯಾರು?
3: ಇದು ಆನಂದಿ ಬಾಯಿ ಜೋಶಿ ಮೇಡಮ್.
0: ಸರಿಯಾಗಿದೆ ಉತ್ತರ. ಎಲ್ಲಿ ಗೂಗಲ್ ಮಾಡಿದ್ರ ಗೊತ್ತಿತ್ತ?
3: ಇಲ್ಲ ಗೊತ್ತಿತ್ತು ಮೇಡಮ್, ನಮ್ಮ ಇದು ಪುಸ್ತಕಗಳನ್ನ ಬಹಳಷ್ಟು ಓದ್ತಾ ಇರ್ತೀನಿ. ಪ್ರಶ್ನೆ ಸರಿಯಾಗಿ ಕೇಳಿಸ್ತಿಲ್ಲ ಮೇಡಮ್, ಹಾಗಾಗಿ ಮೇಡಮ್.
0: ಆಯ್ತು, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಸರಿಯಾದ ಉತ್ತರವನ್ನ ಹೇಳಿದ್ರಿ.
3: ಇವರು ಅಮೆರಿಕದವರು ಏನಲ್ವಾ ಮೇಡಮ್?
0: ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ.
4: ಹಲೋ, ನಮಸ್ತೆ.
0: ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ.
4: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ತಿಮ್ಮಪ್ಪ ಅವರೇ, ನಿಮ್ಗೆ ಪ್ರಶ್ನೆ
4: ಹೇಳಿ ಮೇಡಮ್.
0: ಕನ್ನಡದ ಮೊದಲ ವರ್ಣಚಿತ್ರ ಯಾವುದು?
4: ಅದು ಕತಿ ಸುಲೋಚನ
0: ಅಲ್ಲ, ಇದು ವರ್ಣಚಿತ್ರ ನಾನು ಕೇಳ್ತಾ ಇರೋದು.
4: ಅದು ಗೊತ್ತಿಲ್ಲ ಮೇಡಮ್.
0: ಗೊತ್ತಾಗ್ತಾ ಇಲ್ವಾ? ಮುಂದಿನ ಕರೆಗೆ ಹೋಗ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ನಮಸ್ತೆ, ಜ್ಞಾನದೀವಿಗೆ ಕರೆ ಕಡಿತವಾಗಿದೆ. ನಮಸ್ತೆ.
5: ನಮಸ್ತೆ ಮೇಡಮ್.
0: ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
5: ನಿರ್ಮಲ ತುಮ್ಮೇಲಣ್ಣಿಂದ.
0: ನಿರ್ಮಲ್ ಅವರೇ, ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರ?
5: ಮೇಡಮ್, ಡಕ್ಕಣಾಚಾರಿನ ಮೇಡಮ್?
0: ಅಲ್ಲ, ಪ್ರಯತ್ನ ಪಡ್ತೀರಾ
5: ಮೇಡಮ್? ಇದು ಶಿವಮೆಚ್ಚಿದ ಕಣ್ಣಪ್ಪನ?
0: ಅಲ್ಲ, ತಪ್ಪಾಗಿದೆ. ಕಾರ್ಯಕ್ರಮ ಕೇಳ್ತಾ ರೀ, ಮುಂದಿನ ಕರೆಗೆ ಹೋಗ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ತೆ.
6: ನಮಸ್ತೆ ಮೇಡಮ್, ನಾನು ವಿಜಯಲಕ್ಷ್ಮಿ ದಂಡರಾಜರಸ್.
0: ಹೇಳಿ ವಿಜಯಲಕ್ಷ್ಮಿ ಅವರೇ, ಪ್ರಶ್ನೆಗೆ ಉತ್ತರ ಗೊತ್ತಿದ್ಯಾ?
6: ಅಮರ ಶಿಲ್ಪಿ ಜಕಣಾಚಾರಿ ಮೇಡಮ್.
0: ಸರಿಯಾಗಿದೆ ಉತ್ತರ. ಕರೆ ಮಾಡಿದಕ್ಕೆ ಧನ್ಯವಾದಗಳು ನಿಮ್ಗೆ.
6: ಧನ್ಯವಾದ ಮೇಡಮ್.

0: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಜ್ಞಾನದೀವಿಗೆ ರಸಪ್ರಶ್ನೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ತೆ
1: ಮೇಡಮ್, ಗುರುಮೂರ್ತಿ ಅಂತ.
0: ಗುರುಮೂರ್ತಿಯವರು ಕೆಆರ್ಪುರಂ ಇಂದ ಕರೆ ಮಾಡಿದ್ದೀರಾ. ವಿಶ್ವ ವೈದ್ಯರ ದಿನವನ್ನ ಯಾವಾಗ ಆಚರಣೆ ಮಾಡಲಾಯಿತು?
1: ಯಾವ ವರ್ಷ ಅಂತಲ್ಲ, ಯಾವ ತಿಂಗಳು ಅಂತ ಮೇಡಮ್?
0: ಯಾವ ತಿಂಗಳಲ್ಲಿ ಆಚರಣೆಯನ್ನ ಮಾಡ್ತೀವಿ ಅಂತ?
1: ಇದು ಮಾರ್ಚ್ 31 ಅನ್ನಪ್ಪ.
0: ತಪ್ಪಾಗಿದೆ. ಈಗ ರೀಸೆಂಟ್ ಆಗಿ ಈಗ ಮಾಡಿದ್ವಿ.
1: ರೀಸೆಂಟ್ ಆಗಿ ಅಂತಂದ್ರೆ ಫೆಬ್ರವರಿ 27.
0: ತಪ್ಪಾಗಿದೆ. ಮುಂದಿನ ಕರೆಗೆ ಹೋಗ್ತೀವಿ. ಕಾರ್ಯಕ್ರಮ ಕೇಳಿಸ್ತಾ ರೀ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.
2: ಹಲೋ,
0: ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
2: ಉಮಾ ಪುಟ್ಟರಾಜ ಮೇಡಮ್, ಹಾಸನ ವಿದ್ಯಾನಗರ.
0: ಉಮಾ ಅವರೇ, ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರ?
2: ಇಲ್ಲ, ಕಾಲ್ ಮಾಡಿದ್ವಿ. ಈಗ
0: ವಿಶ್ವ ವೈದ್ಯರ ದಿನವನ್ನ ಯಾವಾಗ ಆಚರಣೆ ಮಾಡಲಾಯಿತು?
2: ಏನಾದ್ರು ಕ್ಲೂ ಕೊಡ್ತೀರಾ ಮೇಡಮ್?
0: ನನ್ ಹಿಂದಿನವ್ರಿಗೆ ಹೇಳಿದೆ, ಈಗ ಇತ್ತೀಚಿನ ದಿನಗಳಲ್ಲಿ ಆಚರಣೆ ಮಾಡಿದ್ದು ಅಂತ.
2: ಜೂನ್ ಜೂನ್ ಮೇಡಮ್, ಜೂನ್ ಜೂನ್.
0: ತಪ್ಪಾಗಿದೆ. ಗೊತ್ತಾಗ್ತಾ ಇಲ್ವಾ? ನೋಡೋಣ, ಇನ್ನೊಂದು ಕರೆಯನ್ನ ತಗೊಳ್ಳೋಣ. ಕರೆ ಮಾಡೋದಕ್ಕೆ ಧನ್ಯವಾದಗಳು ನಿಮ್ಗೆ. ನಮಸ್ತೆ.
3: ನಮಸ್ತೆ ಮೇಡಮ್, ಮೇನಕಾ ನಟರಾಜ್ ಬೆಳೆಗಾರರಿಂದ.
0: ಮೇನಕಾ ಅವರೇ, ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರ?
3: ವೈದ್ಯರ ದಿನ ಜುಲೈ 1.
0: ಜುಲೈ 1, ಸರಿಯಾದ ಉತ್ತರವನ್ನ ಹೇಳಿದ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ. ನಮಸ್ತೆ.
3: ಹಲೋ,
0: ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
3: ಬೇಲೂರಿಂದ. ಇಂದು.
0: ಬೇಲೂರಿನಿಂದ
3: ಇಂದು.
0: ಇಂದು ಅವರು. ಇಂದು ಅವರೇ, ಎ ಜೀವಸತ್ವ ಕೊರತೆಯಿಂದ ಬರುವ ರೋಗ ಯಾವುದು?
3: ಚರ್ಮಕ್ಕೆ ಸಂಬಂಧಪಟ್ಟಿದ್ದ
0: ಅಲ್ಲ. ಗೊತ್ತಾಗ್ತಾ ಇಲ್ಲ. ನೋಡೋಣ, ಕಾರ್ಯಕ್ರಮ ಕೇಳ್ತಾ ಇರಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ತೆ.
4: ಹಲೋ,
0: ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
4: ಮೇಡಮ್, ಮಹೇಶ್ ಹೊಸೂರು ಶಿಕಾರಿಪುರ ಮೇಡಮ್.
0: ಮಹೇಶ್ ಅವರು, ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರಿ ಅಲ್ವಾ?
4: ಏನ್ ಮೇಡಮ್, ಎಲ್ಲ ಗೊತ್ತಾಗಿಲ್ಲ ಮೇಡಮ್.
0: ಎ ಜೀವಸತ್ವ ಕೊರತೆಯಿಂದ ಬರುವ ರೋಗ ಯಾವುದು?
4: ಇರುಳುಗಣ್ಣು ಮೇಡಮ್.
0: ಇರುಳುಗಣ್ಣು, ಸರಿಯಾದ ಉತ್ತರ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ. ನಮಸ್ತೆ. ನಮಸ್ತೆ.
5: ಹಲೋ,
0: ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
5: ನನ್ನ ದುಡ್ಡ ಒಬ್ಬರೇ ಯೋಗಿಗಳಿಂದ. ಚಂದನಾ ಅಂತ.
0: ಚಂದನಾ ಅವರು. ಚಂದನಾ ಅವ್ರು ಏನ್ ಮಾಡ್ತಾ ಇರೋದು?
5: ನನ್ನ ಹೌಸ್ ವೈಫ್ ಟೈಲರಿಂಗ್ ಮಾಡ್ತೀನಿ.
0: ಹೌಸ್ ವೈಫ್. ಕಾರ್ಯಕ್ರಮ ಕೇಳ್ತಾ ಇರ್ತೀರಾ?
5: ಕೇಳ್ತಾ ಇರ್ತೀವಿ ಮೇಡಮ್.
0: ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತೀರಾ?
5: ಹೌದು ಮೇಡಮ್, ಮಾಡ್ತಿರ್ತೀವಿ. ನಿಮ್ ಟೈಲರಿಂಗ್ ಅಂದ್ರೆ ಕೇಳ್ಕೊಂಡು ಆರ್ಟ್ಸ್ ಹಂಗೆ ಹಂಗೊಂಡು ಕೊಟ್ಕೊಂಡು ಕೇಳೋದು ಮಾಡೋದು ಬರೀ ಇದೇ ಕೆಲಸ ನಮ್ದು.
0: ಪ್ರಶ್ನೆ
5: ಹೇಳಿ ಮೇಡಮ್.
0: ಕರ್ನಾಟಕದಲ್ಲಿ ಸಂಪೂರ್ಣ ಚಿತ್ರೀಕರಣಗೊಂಡ ಮೊದಲ ಚಲನಚಿತ್ರ ಯಾವುದು?
5: ಮೊದಲ ಚಲನಚಿತ್ರ ಗೊತ್ತಾಗ್ತಿಲ್ಲ ಮೇಡಮ್. ಅದೇ ವಿಷ್ಣುವರ್ಧನ್ ಬಾಯಲ್ಲಿ ಇದೆ, ಹೇಳಕ್
0: ಬರ್ತಾ ಇಲ್ಲ. ನೋಡೋಣ, ಮುಂದಿನ ಕರೆಗೆ ಹೋಗ್ತೀವಿ. ಕಾರ್ಯಕ್ರಮ ಕೇಳ್ತಾ ಇರಿ, ಸರಿ ಉತ್ತರ ಗೊತ್ತಾಗುತ್ತೆ.
5: ಸರಿ ಮೇಡಮ್.
0: ನಮಸ್ತೆ. ಕರೆ ತುಂಡಾಗಿದೆ.

0: ನಮಸ್ತೆ,
1: ಹಾಂ, ನಮಸ್ತೆ ಮೇಡಮ್.
0: ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಜೈ ಚಿಕನ್ ಮಾಸ್ಟರ್ ಅಂತ, ಚಿಕ್ಕೂರು ಗೋಲ್ರಟ್ಟಿ, ಅರಸೀಕೆರೆ ತಾಲೂಕು.
0: ಪ್ರಶ್ನೆಯನ್ನ ಕೇಳಿಸ್ಕೊಂಡ್ರ?
1: ಇಲ್ಲ ಮೇಡಮ್, ಅದು ಇರಲು ಕೂಡ ಅದು ಗೊತ್ತಿತ್ತು ನಮಗೆ,
0: ಅದಕ್ಕೆ ಅವರು ಉತ್ತರವನ್ನ ಹೇಳಿದ್ರು.
1: ಅವ್ರು ಹೇಳಿದ್ರಲ್ಲ ಗೊತ್ತಿತ್ತು, ಅದಕ್ಕೆ ಫೋನ್ ಮಾಡಿದ್ರೆ. ಎಲ್ಲ ಎಷ್ಟೋ ಟ್ರೈ ಮಾಡಿ ಈಗ ಸಿಕ್ಕಿದೆ.
0: ಈಗ
1: 6 ತಿಂಗಳಿಂದ ಟ್ರೈ ಮಾಡಿದೆ.
0: ನೀವು ಪ್ರಯತ್ನ ಪಟ್ಟಿದ್ದಕ್ಕೆ ಕರೆ ಸಿಕ್ಕಿದೆ. ಈಗ ಪ್ರಶ್ನೆ ಕೇಳ್ತೀನಿ, ಉತ್ತರವನ್ನು ಹೇಳ್ಬಿಡಿ.
1: ಇದ್ದು ಗೊತ್ತಾದ್ರೆ ಹೇಳ್ತೀನಿ,
0: ಸುಲಭವಾಗಿರದೆ.

0: ಕರ್ನಾಟಕದಲ್ಲಿ ಸಂಪೂರ್ಣ ಚಿತ್ರೀಕರಣಗೊಂಡ ಮೊದಲ ಚಲನಚಿತ್ರ ಯಾವುದು?
1: ಕರ್ನಾಟಕದಲ್ಲೇ?
0: ಹಾ, ಕರ್ನಾಟಕದಲ್ಲೇ. ಫುಲ್ ಹೊರಗಡೆ ಎಲ್ಲೂ ಹೋಗದೆ ಕರ್ನಾಟಕದೊಳಗನೆ ಚಿತ್ರೀಕರಣ ಮಾಡಿದ್ದಾರೆ ಈ ಚಿತ್ರನ.
1: ಅಮರಶಿಲ್ಪಿ ಜಕಣಾಚಾರಿ
0: ಅಲ್ಲ,
1: ಇತ್ತೀಚಿನ ಫಿಲಮ್.
0: ಹಳೆಯದು.
1: ಶ್ರೀನಿವಾಸ ಕಲ್ಯಾಣ?
0: ಅಲ್ಲ, ತಪ್ಪಾಗಿದೆ. ಮುಂದಿನ ಕರೆಗೆ ಹೋಗೋಣವಾ? ಕಾರ್ಯಕ್ರಮ ಕೇಳ್ತಾ ಇರಿ, ಸರಿ ಉತ್ತರ ಗೊತ್ತಾಗುತ್ತೆ. ಬೇಜಾರು ಮಾಡ್ಕೋಬಿಡಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ತೆ.
2: ನಮಸ್ತೆ ಮೇಡಮ್.
0: ನಿಮ್ಮ ಪರಿಚಯ?
2: ಸತೀ ಸುಲೋಚನಾ.
0: ಸತೀ ಸುಲೋಚನಾ ಅಲ್ಲ,
2: ಇತ್ತೀಚೆಗೆನಾ ಮೇಡಮ್?
0: ಹೌದು. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಫಸ್ಟ್.
2: ಸುಜಾತಾ ದಿವಾಕರ್, ಗಂಧದ ಗುಡಿ ನಾ ಅನ್ಕೊಂತೀನಿ.
0: ಗಂಧದ ಗುಡಿ ತಪ್ಪಾಗಿದೆ, ಬೇಡರ ಕಣ್ಣಪ್ಪ.
2: ಸರಿ ಮೇಡಮ್.
0: ಹಾ, ಕರೆ ಮಾಡಿದ್ದಕ್ಕೆ
2: ಧನ್ಯವಾದ. ನಾನು ಸತೀ ಸುಲೋಚನಾ ಅನ್ಕೊಂಡ್ಬಿಟ್ಟಿದ್ದೆ.
0: ತಪ್ಪಾಗಿದೆ.

0: नमस्ते। ಕರೆ ತುಂಡಾಗಿದೆ. ನಮಸ್ತೆ.
1: ಹಲೋ,
0: ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಪ್ರತಿಭಾ ಹಾಸನದಿಂದ ಮೇಡಮ್.
0: ಪ್ರತಿಭಾ ಅವರು ಹಾಸನದಿಂದ ಕರೆ ಮಾಡಿದ್ದೀರಾ. ಪ್ರಶ್ನೆ, ಕನ್ನಡದ ಮೊದಲ ನಾಟಕ ಯಾವುದು?
1: ಮಿತ್ರರವಿಂದ.
0: ಸ್ವಲ್ಪ ತಪ್ಪಾಗಿದೆಯಲ್ಲ.

0: ಅರವಿಂದ್ ಅಲ್ವಾ ಮೇಡಮ್?
1: ಹಾ, ಫಸ್ಟ್ ಪದ ಕರೆಕ್ಟ್ ಆಗಿದೆ, ಆಮೇಲೆ ಬರ್ತಾರದು ಸ್ವಲ್ಪ ತಪ್ಪಾಗಿದೆಯಲ್ಲ. ಗೊತ್ತಾಗ್ತಲ್ಲ, ನೋಡೋಣ. ಮುಂದಿನ ಕರೆ ಹೋಗ್ತೀವಿ, ಕೇಳೋಣ, ಅವ್ರು ಹೇಳ್ತಾರ ನೋಡೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ.
2: ನಮಸ್ತೆ,
1: ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಲೋಕೇಶ್ ಅವರಲ್ವಾ?
2: ಹೌದು.
1: ಹೇಳಿ ಲೋಕೇಶ್ ಅವರೇ.
2: ಸಿಂಗರ್ ಆರ್ಯನ ಮಿತ್ರವಿಂದ ಗೋವಿಂದ.
1: ಹೌದು, ಮಿತ್ರವಿಂದ ಗೋವಿಂದ. ಸರಿಯಾದ ಉತ್ತರವನ್ನ ಹೇಳಿದ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು.

0: ನಮಸ್ತೆ ಜ್ಞಾನದೇವಿಗೆ.
1: ಹಲೋ,
0: ನಿಮ್ಮ ಪರಿಚಯ ಮಾಡಿಕೊಳ್ಳಿ.
1: ಹಾಸನದಿಂದ ಪ್ರಮೀಳ.
0: ಪ್ರಮೀಳ ಅವರು ಹಾಸನದಿಂದ ಕರೆ ಮಾಡಿದ್ದೀರಾ? ನಿಮಗೆ ಪ್ರಶ್ನೆ, ಕರ್ನಾಟಕದಲ್ಲಿನ ಬೇಲೂರು ಯಾವುದಕ್ಕೆ ಹೆಸರುವಾಸಿಯಾಗಿದೆ?
1: ಕಲೆಗಳಿಗೂ ಮತ್ತು ಚೆನ್ನಕೇಶವ ದೇವಾಲಯಕ್ಕೂ.
0: ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆ.
1: ಥ್ಯಾಂಕ್ ಯು.

102.2 ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಹಾಸನ ಎಫ್ಎಂ. ಸಮಯ ಸರಿಯಾಗಿ 10:30:05. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ. ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ಸುಜಾತ. ನಮ್ಮ ಮುಂದಿನ ಕಾರ್ಯಕ್ರಮ ನಿಮ್ಮ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ವಾಟ್ಸಪ್ ಗೀತೆಗಳು. ನಿಮ್ಮ ಅಭಿಲಾಷೆಯ ಗೀತೆಗಳನ್ನು ಕೇಳಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9141688637 9141688637. ಈ ಮೊಬೈಲ್ ಸಂಖ್ಯೆಗೆ ನಿಮ್ಮ ಹೆಸರು, ಊರು, ನಿಮ್ಮ ಇಷ್ಟದ ಗೀತೆಯನ್ನು ಟೈಪ್ ಮಾಡಿ ಸಂದೇಶವನ್ನು ರವಾನಿಸಿ. ಆಯ್ದ ಸಂದೇಶಗಳನ್ನು ಓದಿ ನಿಮ್ಮ ಆಕಾಂಕ್ಷೆಯ ಹಾಡುಗಳನ್ನು ಪ್ರಸಾರ ಮಾಡಲಾಗುತ್ತದೆ.

ಇದುವರೆಗೂ ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿಬಂದ ದೇವರು ಚಿತ್ರದ ಗೀತೆಯೊಂದನ್ನ ಕೇಳಿದ್ರಿ. ವಾಟ್ಸಪ್ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲನೇ ಸಂದೇಶವನ್ನ ಓದುವ ಸಮಯ. ಮೊದಲನೇ ಸಂದೇಶವನ್ನ ಕಳಿಸಿದ್ದಾರೆ ಕವಿತಾ ಸೋನು ಅವರು, ಅರಸೀಕೆರೆ ತಾಲೂಕು ಪನ್ನಸಮುದ್ರದಿಂದ. ಆಕಾಶವಾಣಿಯ ಹಾಸನ ಎಲ್ಲ ಕೇಳುಗರಿಗೂ ನಮಸ್ಕಾರ, ತಮಗೂ ಕೂಡ ನಮಸ್ಕಾರ. ನಮಗಾಗಿ ಶ್ರೀ ಮಂಜುನಾಥ ಚಿತ್ರದಿಂದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕವಿತಾ ಅವರೇ, ನಿಮ್ಮ ಇಷ್ಟದ ಗೀತೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ.

ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ವಾಟ್ಸಪ್ ಗೀತೆಗಳು, ನಿಮ್ಮ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಲು 9141686 ಈ ಮೊಬೈಲ್ ಸಂಖ್ಯೆಗೆ ನಿಮ್ಮ ಹೆಸರು, ಊರು, ನಿಮ್ಮ ಇಷ್ಟದ ಗೀತೆಯನ್ನ ಟೈಪ್ ಮಾಡಿ ಸಂದೇಶವನ್ನ ಕಳುಹಿಸಿ. ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡಲಾಗ್ತದೆ. ನಮ್ಮ ಮುಂದಿನ ಸಂದೇಶವನ್ನ ಓದುವ ಸಮಯ, ನಮ್ಮ ಪ್ರೀತಿಯ ಆಕಾಶವಾಣಿ ಹಾಸನ ಸಿಬ್ಬಂದಿಗಳಿಗೆ ಹಾಗೂ ಕೇಳುಗರಿಗೆ ನಮಸ್ಕಾರ. ನಿಮ್ಮ ಕೇಂದ್ರದಿಂದ ಮೂಡಿಬರುವ ವಿಚಾರಗಳು ನನಗೆ ಅದ್ಭುತ ಪ್ರಪಂಚವನ್ನೇ ಸೃಷ್ಟಿ ಮಾಡಿವೆ ಅಂತೇಳಿ ಸಂದೇಶವನ್ನ ಕಳಿಸಿದ್ದಾರೆ ಸುಜಾತ ದಿವಾಕರ್ ಅವರು ಚಿಕ್ಕಮಗಳೂರಿನಿಂದ. ಇವರು ಗೆಜ್ಜೆ ಪೂಜೆ ಚಿತ್ರದಿಂದ ಪಂಚಮ ವೇದ ಗೀತೆಯನ್ನ ಕೇಳಬೇಕಂತೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಸುಜಾತ ಅವರೇ, ನಿಮ್ಮ ಅಭಿಪ್ರಾಯಗಳಿಗೆ ಧನ್ಯವಾದಗಳು. ಹಾಗೂ ನಿಮ್ಮ ಇಷ್ಟದ ಗೀತೆ ಮೂಡಿ ಬರ್ತಾ ಇದೆ ಎಸ್ ಜಾನಕಿಯವರ ಸ್ವರದಲ್ಲಿ.

ವಾಟ್ಸಪ್ ಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ. ಹಾಸನ ಆಕಾಶವಾಣಿ ಸೌಹೃದಯರಿಗೆಲ್ಲ ನಮಸ್ಕಾರಗಳು, ತಮಗೂ ಕೂಡ ನಮಸ್ಕಾರ. ಸನಾದಿ ಅಪ್ಪಣ್ಣ ಚಿತ್ರದಿಂದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ ಎಂಪಿ ಹರೀಶ್, ಲೀಲಾವತಿ, ರಮೇಶ್, ಪೂರ್ಣಿಮಾ, ಶರತ್, ಶ್ರುತಿ, ದುತಿ, ಕಾತ್ವಿಕ್, ಟಿಶಿಕಾ ಮತ್ತು ಕುಟುಂಬದವರು ಆಲೂರಿನಿಂದ. ನಿಮ್ಮೆಲ್ಲ ಕುಟುಂಬದವರಿಗಾಗಿ ನಿಮ್ಮ ನೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಉದಯಶಂಕರ್ ಅವರ ಸಾಹಿತ್ಯ, ಜಿಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದ ಸನಾದಿ ಅಪ್ಪಣ್ಣ ಚಿತ್ರದ ಒಂದು ಸೊಗಸಾದ ಗೀತೆಯನ್ನ ಕೇಳಿದ್ರಿ. ವಾಟ್ಸಪ್ ಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಸಂದೇಶವನ್ನು ಓದುವ ಸಮಯ. ಬೋಧನ್ ಅವರು ಅರಸೀಕೆರೆಯಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಅವರಿಗಾಗಿ ಎಸ್ ಜಾನಕಿಯವರು ಹಾಡಿರುವ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದಿಂದ ಅಲಾರೆ ಅಲಾರೆ ಮುಕುಂದ ಮುರಾರೆ.

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ವಾಟ್ಸಪ್ ಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಸಂದೇಶಗಳನ್ನು ರವಾನಿಸಿದ ಹಾಗೂ ಕಾರ್ಯಕ್ರಮವನ್ನಾಲಿಸಿದ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು.

ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಸರಿಯಾಗಿ 11:12. ನಮ್ಮ ಮುಂದಿನ ಕಾರ್ಯಕ್ರಮ ಫುಲ್ವಾರಿ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಹಮ್ ದೋನೋ ಚಿತ್ರದ ಗೀತೆ. ಆಶಾ ಭೋಸ್ಲೆಯವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಸಹೀರ್ ಅವರದು. ರಾಗ ಜೋಡಣೆ ಮಾಡಿದ್ದಾರೆ ಜಯದೇವ್ ಅವರು.

ಆತ್ಮೀಯ ಕೇಳುಗರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಸ್ಮಾರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಸುಜಾತ ಎಫ್ ತಲ್ವಾರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮವು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಮತ್ತು ಕುಮಾರ್ ಸಾನು ಅವರು ಹಾಡಿರುವ ದಡಕನ್ ಚಿತ್ರದ ಗೀತೆ. ಸಮೀರ್ ಅವರು ಬರೆದಿರುವ ಗೀತೆಯನ್ನ ರಾಗ ಜೋಡಣೆ ಮಾಡಿದ್ದಾರೆ ನದೀಮ್ ಶ್ರವಣ್.

ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅಮೀರ್ ಕುಮಾರ್, ಸಪ್ನಾ ಮುಖರ್ಜಿ ಮತ್ತು ಸಂಗಡಿಗರು ಹಾಡಿರುವ ತ್ರಿದೇವ್ ಚಿತ್ರದ ಗೀತೆ, ಆನಂದ್ ಬಕ್ಷಿಯವರು ಬರೆದಿರುವ ಗೀತೆಯನ್ನ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಕಲ್ಯಾಣ್ಜಿ ಆನಂದ್ಜಿ.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಉದಿತ್ ನಾರಾಯಣ್ ಅವರು ಹಾಡಿರುವ ದರ್ ಚಿತ್ರದ ಗೀತೆ. ಆನಂದ ಭಕ್ಷಿಯವರ ಸಾಹಿತ್ಯವನ್ನು ರಾಗಜೋಡಣೆ ಮಾಡಿದ್ದಾರೆ ಶಿವ ಹರಿ.

ಆತ್ಮೀಯ ಕೇಳುಗರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಸ್ಮಾರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಡಾ ವತ್ಸಲಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ತಪ್ಪದೇ ಆಲಿಸಿ ಇಂದು ಮಧ್ಯಾಹ್ನ 12:35. ಕಾರ್ಯಕ್ರಮದ ಕಡೆಯಲ್ಲಿ ಕಬಿ ಕಬಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್.

ಆತ್ಮೀಯ ಕೇಳುಗರೆ, ಈ ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಆನಂದಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289 ಎಸ್ಟಡಿ ಕ್ರಮಾಂಕ 08172. ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಿ ಆನಂದಿಸಿ ಈ ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಚಿತ್ರಚಿತ್ತಾರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಭವಿಷ್ಯ HY. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ F. ತಳವಾರ್.

0: ಆಕಾಶವಾಣಿ ಹಾಸನ, ಸಮಯ ಸರಿಯಾಗಿ 11:30.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನಮ್ಮ ಮುಂದಿನ ಕಾರ್ಯಕ್ರಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜಲತರಂಗ ವಾದನ ಆರಂಭದಲ್ಲಿ ಹಂಸನಂದಿ ರಾಗ ಆದಿತಾಳದಲ್ಲಿರುವ ಅರುಣಗಿರಿನಾಥಂ ಅವರ ರಚನೆ.

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾಮಕೋಟಿ ಬಾಯಿ ಅವರ ಜಲತರಂಗ ವಾದನವನ್ನು ಆಲಿಸಿದಿರಿ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಎಂದರು. ರಾಜ್ಯದ ಕುಶಲಕರ್ಮಿಗಳ ಕರಕುಶಲ ಪರಂಪರೆ, ಗ್ರಾಮೀಣ ಹಾಗೂ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಆದಾಯವನ್ನು ಹೆಚ್ಚಿಸಲು ಮಾರುಕಟ್ಟೆ ಒದಗಿಸುವುದು ಮುಖ್ಯ ಎಂದು ಎನ್ಇಎಸ್ ಸಂಸ್ಥೆಯ ಜಂಟಿ ನಿರ್ದೇಶಕ ಡಾ ಪಿ ನಾರಾಯಣ ಹೇಳಿದ್ದಾರೆ. ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ
1: ಬೆಂಗಳೂರಿನ
0: ಎಂಎಸ್ಎಂಇ ಅಭಿವೃದ್ಧಿ ಮತ್ತು ಸೌಲಭ್ಯ ಕಚೇರಿ ಆಯೋಜಿಸಿದ್ದ ವಿಶ್ವಕರ್ಮ ಯೋಜನೆಯಡಿ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಕುರಿತ ಒಂದು ದಿನದ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜಿಲ್ಲಾ ಆಹಾರ ಸಂಸ್ಕರಣಾ ಸಹಾಯಕ ನಿರ್ದೇಶಕ ಶಿವಕುಮಾರ್ ಮಾತನಾಡಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಕುಶಲಕರ್ಮಿಗಳಿಗೆ 3 ಲಕ್ಷದವರೆಗೆ ಶೇಕಡ 5 ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರಕಲಿದೆ ಎಂದರು. ಗದಗ ಜಿಲ್ಲೆ ನರಗುಂದ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ತಲೆದೋರಿದ್ದು, ಎಲ್ಲ ಇಲಾಖೆಗಳ ತಾಲೂಕು ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಉಳಿದು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವಂತೆ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಚ್ಪಿ ಹುಲಗಣ್ಣವರ್ ಸೂಚಿಸಿದ್ದಾರೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆಯಡಿ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಅವಕಾಶವಿದ್ದು, ವಿವಿಧ ಇಲಾಖೆಗಳು ಅಗತ್ಯ ಕಟ್ಟಡಗಳ ಪ್ರಸ್ತಾವಗಳನ್ನು ತಾಲೂಕು ಪಂಚಾಯಿತಿ ಹಾಗೂ ಸಂಬಂಧಿತ ಗ್ರಾಮ ಪಂಚಾಯಿತಿಗಳಿಗೆ ಸಲ್ಲಿಸಿ ಕ್ರಿಯಾ ಯೋಜನೆಯಲ್ಲಿ ಸೇರಿಸಲು ಅವರು ಆದೇಶಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಶೇಕಡ 70% ಮಳೆ ಕೊರತೆ ಉಂಟಾಗಿದ್ದು, ರೈತರು ಕಡಿಮೆ ನೀರು ಬಯಸುವ ಬೆಳೆ ಆಯ್ದುಕೊಳ್ಳುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಕೋರಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಈ ತಿಂಗಳಾಂತ್ಯದವರೆಗೆ ತೊಗರಿ ಬಿತ್ತಲು ಅವಕಾಶವಿದ್ದು, ಬೆಳಗ್ಗೆ ಮತ್ತು ಸಂಜೆ ನೀರು ಮತ್ತು ಪೋಷಕಾಂಶ ಒದಗಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಪ್ರಕಾಶ್ ಚೌಹಾಣ್ ಕೋರಿದ್ದಾರೆ. ತುಮಕೂರಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿತ ಕೆಎಸ್ಎಫ್ಎ ಅಂತರ್ ಜಿಲ್ಲಾ ಫುಟ್ಬಾಲ್ ಲೀಗ್ ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ಜಿಲ್ಲಾ ತಂಡ ಕೊಡಗು ಜಿಲ್ಲಾ ತಂಡವನ್ನು ಶೂಟೌಟ್ನಲ್ಲಿ 4-2 ಗೋಲುಗಳ ಅಂತರದಿಂದ ಮಣಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿ.

0: ಇದೆ. ಒಟ್ಟು 19,39,677 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. 10,08,899 ಗಣತಿ ನಮೂನೆಗಳನ್ನು ಯಶಸ್ವಿಯಾಗಿ ಗಣಕೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರದಲ್ಲಿ ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜಾ ಕಾರಟಗಿ.
2: ಆತ್ಮೀಯ ಕೇಳುಗರೆ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಕಾನೂನುಗಳ ಬಗ್ಗೆ ಮಾತನಾಡಲಿಕ್ಕೆ ಕಲಬುರಗಿಯ ವಕೀಲೆಯಾದ ಶ್ರೀಮತಿ ಮಾಲತಿ ರೇಷ್ಮಿಯವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಮೇಡಮ್, ಮುಖ್ಯವಾಗಿ ಈಗ ನಮ್ಮ ದೇಶದಲ್ಲಿ ಮಹಿಳೆಯರಿಗಾಗಿ ಇರುವಂತಹ ಕಾನೂನುಗಳು ಯಾವು?
3: ನಿಜವಾಗ್ಲೂ ಹೇಳಬೇಕಂದ್ರೆ ಮಹಿಳೆಯರಿಗೆ ಸಾಕಷ್ಟು ಹುಟ್ಟಿನಿಂದಲೂ ಸಹ ಕಾನೂನುಗಳನ್ನು ಮಾಡಲಾಗಿದೆ. ಹುಟ್ಟಿದ ನಂತರ ಹೆಣ್ಣು ಮಗುವಿಗೆ ಕಂಪಲ್ಸರಿಯಾಗಿ ಅವಳು ಶಿಕ್ಷಣವನ್ನು ಪಡೆಯುವಂತಹ ಹಕ್ಕನ್ನು ಸಹ ಇವತ್ತ ಸರ್ಕಾರವನ್ನ ಮಾಡಿಕೊಟ್ಟಿದೆ. ಅದು ಅಲ್ಲದೆ ಸಹ ಅವಳಿಗೆ ಬಾಲ್ಯದಲ್ಲಿ ವಿವಾಹ ಮಾಡಕೂಡದು ಅನ್ನುವ ಉದ್ದೇಶದಿಂದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಸಹ ಇವತ್ತ ಮಹಿಳೆಯರಿಗೆ ತಂದಿತು. ಅದು ಅಲ್ಲದೆ
1: ಇವತ್ತ ಮಹಿಳೆಯರು
3: ಉದ್ಯೋಗಸ್ಥ ಮಹಿಳೆ ಆಗ್ಲಿಕ್ಕೆ ಅಂದ್ರೆ ಸಮಾನತೆಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಸಂವಿಧಾನದಲ್ಲಿ ಮಹಿಳೆಗೆ ಸಾಕಷ್ಟು ತೊಂದರೆ ಆಗುತ್ತದೆ ಅನ್ನುವ ಉದ್ದೇಶದಿಂದ ಗೃಹ ಹಿಂಸಾಚಾರ ತಡೆ ಕಾಯ್ದೆ 2005 ಮಹಿಳೆಗೆ ಅಂದರೆ ತಾನು ಮದುವೆಯಾಗಿ ಹೋಗುವಂತ ಮಹಿಳೆಗೆ ಹೊಸ ಹೊಸ ಸಂಬಂಧಗಳನ್ನ ಹುಟ್ಟಿಕೊಳ್ಳುತ್ತದೆ. ಆ ಒಂದು ಉದ್ದೇಶದಿಂದ ಆ ಮಹಿಳೆಗೆ ಯಾವ ರೀತಿಯಿಂದ ತೊಂದರೆ ಅನ್ನುವ ಉದ್ದೇಶದಿಂದ ಅವಳಿಗೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅನ್ನುವ ಉದ್ದೇಶದಿಂದ ಡಿವಿ ಆಕ್ಟ್ ಅಂತೂ ಸಹ ಇವತ್ತ ಇಂಗ್ಲಿಷ್ನಲ್ಲಿ ಅಂತಾರ. ಆ ಕಾಯ್ದೆಯನ್ನು ಮಹಿಳೆಗೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಟ್ಟಿದೆ.
2: ಈಗ ಗೃಹ ಹಿಂಸೆ ಅಂತ ಹೇಳಿದ್ರಿ ನೀವು. ಗೃಹ ಹಿಂಸೆ ಅಂದ್ರೆ ಮನೆಯಲ್ಲಿ ಈಗ ಗಂಡನಿಂದಾಗ್ಲಿ ಅತ್ತೆ ಮಾವಂದ್ರಿಂದ ಇದಕ್ಕೆ ನೀವು ಗೃಹ ಹಿಂಸೆ ಅಂತೀರೋ ಅಥವಾ ಏನು ಅದಕ್ಕೆ ಬೇರೆ ಒಂದೇನಾರು ಕಲ್ಪನೆ ಇದೇನೆ ಅದಕ್ಕೆ?
3: ನಿಜವಾಗ್ಲು ಗೃಹ ಹಿಂಸೆ ಅಂದ್ರೆ ಒಂದು ಮನೆಯಲ್ಲಿ ವಾಸಿಸುವಂತಹ ಅತ್ತೆ ಮಾವ ಮೈದ್ನ ನಾದ್ನಿ ನೆಗಣ್ಣಿ ಇನ್ನಿತರ ಅನೇಕ ಸಂಬಂಧಗಳು. ಇವತ್ತ ಕೆಲವು ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಯಿಂದಲೂ ಸಹ ಕಿರುಕುಳ ಇರ್ತದೆ, ಅಣ್ಣ ತಮ್ಮಂದಿರಿಂದಲೂ ಕಿರುಕುಳ ಇರ್ತದೆ. ಇದನ್ನೆಲ್ಲವೂ ಸಹ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಒಳಗ ಬರ್ತದ ಅಂತ ಹೇಳ್ಬೋದು. ಅಲ್ಲದೆ ನೀವು ಕೇಳಿದ್ರಿ ಮಹಿಳೆಯರಿಗೆ ಹಕ್ಕುಗಳು ಅಂತ, ವರದಕ್ಷಿಣೆ ನಿಷೇಧ ಕಾಯ್ದೆ ಇದೆ. 1961 ಇದನ್ನ ಜಾರಿಗೆ ಬಂದಿದೆ. ಈಗ 70-80 ವರ್ಷಗಳಾದ್ರೂ ಸಹ ಇವತ್ತ ನಾವು ವರದಕ್ಷಿಣೆಯನ್ನು ನಿಲ್ಲಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಮಹಿಳೆಯರೇ ಇದಕ್ಕೆ ನಾವು ಅಂದ್ರೆ ಮಕ್ಕಳೇ ಅವರು ಒಂದು ತಮ್ಮ ಆತ್ಮಬಲದಿಂದ ತಮ್ಮ ಆತ್ಮಸ್ಥೈರ್ಯದಿಂದ ಈ ವರದಕ್ಷಿಣೆಯನ್ನು ನಾವು ನೀಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮದುವೆ ಅಂದ ಬಳಿಕ ಒಂದು ಹೆಣ್ಣು ಗಂಡು ಬೇಕೇ ಬೇಕು. ಬರೇ ಹೆಣ್ಣು ಮಕ್ಕಳಿಗಷ್ಟೇ ಮದುವೆ ಬೇಕು ಅಂತಿಲ್ಲ, ಗಂಡು ಮಕ್ಕಳಿಗೂ ಅದು ಅವಶ್ಯಕತೆ ಅದ. ಅದಕ್ಕೆ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಇತ್ತು. ಕಾರ್ಯಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಕಾಯ್ದೆ 2013 ಇವತ್ತು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಹೆಣ್ಣು ಮಗಳು ಮತ್ತು ಪುರುಷರ ಸರಿ ಸಮಾನವಾಗಿ ಕಾರ್ಯ ಮಾಡುವುದರಿಂದ ಅವಳಿಗೆ ಕಾರ್ಯ ಅಂದ್ರೆ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯಿಂದ ಅವಳಿಗೆ ತೊಂದರೆ ಬಂದರೆ ಮತ್ತು ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು ಅವಳಿಗೆ ಕಿರುಕುಳ ಕೊಟ್ಟರೆ ಅದನ್ನು ಸಹ ಇಮಿಡಿಯೇಟ್ ಆಗಿ ಅವಳು FIR ಅನ್ನು ಮಾಡಬಹುದು, ಮೇಲಾಧಿಕಾರಿಗಳನ್ನಾದರೂ ಸೂಚಿಸಬಹುದು ಅಥವಾ ಅಲ್ಲೇ ಒಂದು ಐಸಿಸಿ ಅಂದ್ರೆ ಒಂದು ದೌರ್ಜನ್ಯಕ್ಕಾಗಿ ಒಂದು ಕೇಂದ್ರವನ್ನು 10 ಜನರಿಗಿಂತ ಹೆಚ್ಚಿನ ಮಹಿಳೆಯರು ಎಲ್ಲಿ ಕೆಲಸ ಮಾಡ್ತಾರ

0: ಸಮಸ್ಯೆ ಏನ ಬಗೆಹರಿಸ್ಕೋಬಹುದು. ಆದರೆ ಕೆಲವೊಂದ್ಸಾರಿ ಏನಾಗುತ್ತೆ, ಲೈಂಗಿಕ ದೌರ್ಜನ್ಯ ಇರಲ್ಲ, ಆದರೆ ಮಾನಸಿಕವಾಗಿ ಈಗ ನಿನ್ನ ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಹಂಗೆ ಹಿಂಗೆ ಈಗ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇರ್ತಾರೆ, ಆ ಅದಕ್ಕೂ ಒಂದು ದೌರ್ಜನ್ಯ ಅಂತಾನೆ ಹೇಳ್ಬಹುದಾ?
1: ಒಬ್ಬ ಮಹಿಳೆಗೆ ಉದ್ದೇಶಪೂರ್ವಕವಾಗಿ ಅವಳನ್ನ ಬಾರ್ ಬಾರ್ ಕರೆದು ಇದು ತಪ್ಪಯ್ಯದ, ಇದು ತಪ್ಪಯ್ಯದ, ಇದು ಸರಿ ಇಲ್ಲ ಅನ್ನುವ ಉದ್ದೇಶವೂ ಸಹ ನಾವು ಆ ಒಂದು ಮಹಿಳೆಗೆ ಒಂದು ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅನ್ನುವ ಉದ್ದೇಶ ಆಗುತ್ತೆ. ಮೇಲಿಂದ ಮೇಲೆ ಅವಳನ್ನ ಕರೆದು ನಿನಗ್ ತಪ್ಪಾಗ್ತಾ ಇದೆ, ಅಥವಾ ಬಂದ್ ಇಲ್ಲಿ ಕುಂತ ನನ್ನ ಎದುರೆ ಕೆಲಸ ಕಲಿಬೇಕು, ಇನ್ಸಲ್ಟ್ ಫೀಲ್ ಮಾಡೋದು, ಆಮೇಲೆ ಅವಶ್ಯಕತೆ ಇರಲಾರ್ದೆ ಅವಳನ್ನ ಮೈ ಮುಟ್ಟೋದು ಅಥವಾ ಹತ್ರ ಕೊಡೋದು, ಮೆಸೇಜ್ ಕಳಿಸೋದು, ಇಲ್ಲ ಯಾವುದೇ ರೀತಿಯಿಂದ ಡಬಲ್ ಮೀನಿಂಗ್ ಮೆಸೇಜ್ ಅಂತೀವಿ ನಾವು, ಬೇಗ ಬೇಗ ಅವಳನ್ನ ನೋಡುವುದು, ದೃಷ್ಟಿಕೋನ ನೋಡುವ ಒಂದು ದೃಷ್ಟಿಕೋನ ಬಹಳ ವಿಚಿತ್ರವಾಗಿರ್ತದ. ಅವ್ರ ಕಣ್ಣನ್ನ ಇದು ಮಾಡೋದು ಅಥವಾ ಕೈಗಳಿಂದ ಏನೇ ಸನ್ನೆ ಮೂಲಕ ಮಾಡುವುದು ಸಹ ಇದನ್ನು ಸಹ ದೌರ್ಜನ್ಯದೊಳಗೆ ಬರುತ್ತೆ. ಇದು ಇದನ್ನ ಯಾರಿಗೆ ಗೊತ್ತಾಗೋದಿಲ್ಲ, ಆದ್ರೆ ಅನುಭವಿಸುವಂತ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಾಗುತ್ತೆ, ಅದನ್ನು ಸಹ ದೌರ್ಜನ್ಯಕ್ಕೆ ಒಳಗಾಗುವಂತ ವಿಷಯನೇ ಮೇಡಮ್, ಇದರಲ್ಲಿ ಯಾವುದೇ ರೀತಿಯಿಂದ ಡೌಟ್ ಇಲ್ಲ.
0: ಅಂದ್ರೆ ಇದು ಈಗ ನೀವು ಆಫೀಸ್ ಒಳಗೆ ಒಂದು ಕಮಿಟಿ ಆತರ ಮಾಡಿ ಇವ್ರ ದೂರುಗಳನ್ನ ಇದು ಮಾಡ್ತಾರೆ, ಅಲ್ಲಿಗೆ ಅವ್ರು ಕಂಪ್ಲೇಂಟ್ ಕೊಡ್ಬೋದಾ, ಇಲ್ಲ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗು ಹೋಗ್ಬೋದಾ?
1: ಇಲ್ಲಿ ಬಹಳ ಇಂಪಾರ್ಟೆಂಟ್ ಅದು, ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಕೊಡಬೇಕಾದ್ರೆ ಅವಳು ಅತಿಯಾದ ಹೂನತೆಯನ್ನ ಹೊಂದಿರಬಹುದು, ಅಥವಾ ಆ ಕಮಿಟಿಯ ಮೇಲೆ ವಿಶ್ವಾಸ ಇಲ್ಲ ಅನ್ನುವ ಒಂದು ವಿಚಾರವನ್ನ ತಿಳಿಸಬಹುದು. ಮೊಟ್ಟ ಮೊದಲಿಗೆ ಕಮಿಟಿ ಮಾಡುವ ಉದ್ದೇಶ ಏನಂದರೆ ಅವರಿಬ್ಬರಿಗೂ ಯಾವುದೇ ರೀತಿಯಿಂದ ತೊಂದರೆ ಆಗ್ಬಾರ್ದು, ಅಂದ್ರೆ ಫೈನಾನ್ಸಿಯಲ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅವ್ರ ತೊಂದರೆ ಆಗ್ಬಾರ್ದು. ಕೆಲವರು ತಿಳಿಸಿ ಹೇಳಿದಾಗ ತಿಳ್ಕೊಂತಾರ, ಇಮಿಡಿಯೇಟ್ ನಮ್ದೇನೋ ತಪ್ಪದ ಅಂತ ಹಿಂದಕ್ಕೆ ಸರ್ಕೋತಾರ. ಅಂತ ಉದ್ದೇಶಕ್ಕಾಗಿ ಆ ಕಮಿಟಿಯನ್ನ ರಚನೆ ಮಾಡಬೇಕು ಅಂತ ಕಾನೂನನ್ನ ಬಂತು. ಮೊಟ್ಟ ಮೊದಲಿಗೆ ಕಮಿಟಿಗೆ ಅಲ್ಲಿ ನಾವು ದೂರನ್ನು ಸಲ್ಲಿಸಬೇಕು, ಯಾಕಂದ್ರೆ ಅಲ್ಲಿ ಬರೀ ಕೆಲಸದವರಷ್ಟೇ ಇರೋಲ್ಲ, ಹೊರಗಿನವರು ಸಹ ಇಬ್ಬರು ಹೆಣ್ಮಕ್ಳು ಅದ್ರಾಗಿರ್ತಾರ, ಒಬ್ರು ಸೋಷಿಯಲ್ ವರ್ಕರ್, ಇನ್ನೊಬ್ರು ಅಡ್ವೊಕೇಟ್ಸ್ ಅಥವಾ ಡಾಕ್ಟರ್ಸ್, ಎನಿವೆ ಅಂದ್ರೆ ಸೋಷಿಯಲ್ ಆಗಿ ಇರುವಂತ ಮಹಿಳೆಯರಿಗೆ ಆ ಒಂದು ಕಮಿಟಿಯಲ್ಲಿ ಒಂದು ಮೆಂಬರ್ ಅಂತ ಹೋಗ್ತಾರ, ಅವರನ್ನ ಸುಳ್ಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್
0: ಯಾವುದೇ ದೌರ್ಜನ್ಯ ಆದ್ರೂ ಮೊದಲು ಅಲ್ಲಿ ಏನ್ ಕಮಿಟಿ ಇರ್ತದೆ ಅಲ್ಲಿಗೆ ಅವರು ದೂರು ಕೊಡಬೇಕು.
1: ಆದ್ರೆ ಅವಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಆಗಿತ್ತು ಅಂದ್ರೆ ಅಲ್ಲಿ ಕೊಡ್ಬೇಕಂತ ಏನಿಲ್ಲ ರೀ, ಇಮಿಡಿಯೇಟ್ ಆಗಿ ಅವಳಿಗೆ ಬಹಳಷ್ಟು ತೊಂದರೆ ಆಗ್ಯದ, ಫಸ್ಟ್ ಇಲ್ಲಿ ಕಮಿಟಿ ಕೊಟ್ಟು ಆಮೇಲೆ ಕೊಡ್ಬೇಕಂತೇನಿಲ್ಲ, ತುಂಬಾ ನೋವಿನಲ್ಲಿದ್ಲು, ಇವತ್ತೇನೋ ಆಗ್ಲಿಕ್ಕತ್ತದ, ಅವಳ ಜೀವಕ್ಕೆ ಪ್ರಾಬ್ಲಮ್ ಅದ, ಅವಳ ಜಾಬಿಗೆ ಪ್ರಾಬ್ಲಮ್ ಅದ, ಅಂತ ಸಮಯದಲ್ಲಿ ಇಮಿಡಿಯೇಟ್ ಆಗಿ FIR ಅನ್ನು ಮಾಡಬಹುದು, ಅಥವಾ FIR ಮಾಡ್ಲಕ್ಕ ಯಾವುದೇ ಹತ್ತಿರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಅದು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತ ಏನಿಲ್ಲ. ಆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಡೇ ನೈಟ್ ಅಂತಿಲ್ಲ, 24x7 ಎನಿ ಟೈಮ್ ಅವಳು ಮಾಡಬಹುದು. ಪೊಲೀಸರು ಸಹ ಅವಳು ಹೇಳಿದ್ದು ಬರ್ಕೊಂಡು ಓದಿ ಅವಳಿಗೆ ಫ್ರೀ ಆದಂತ ಒಂದು FIR ಕಾಪಿಯನ್ನು ಸಹ ಕೊಡಬಹುದು. ಒಂದು ವೇಳೆ ಪೊಲೀಸರು ನೀವು ಕಂಪ್ಲೇಂಟ್ ಕೊಟ್ಟಿರಿ ಅವಳಿಗೆ, ಮೇಲಿಂದ ಮೇಲೆ ಪೊಲೀಸ್ ಸ್ಟೇಷನ್ ಬಾ ಅಂತೂ ಸಹ ಹೇಳ್ಬಾರ್ದು. ಅಲ್ಲಿ ಮಹಿಳಾ ಸಿಬ್ಬಂದಿಯವರಿಂದಲೇ ಈ ಒಂದು ಕಂಪ್ಲೇಂಟ್ ಅನ್ನ ರೇಸ್ ಮಾಡಿ ಮಾಡುವಂತ ಅವಕಾಶವನ್ನ ಆ ಮಹಿಳೆ ಪಡ್ಕೊಂಡಳ ಅಂತ ಹೇಳ್ಬಹುದು.
0: ಈಗ ಆಫೀಸ್ ಇಂದ ಆಯ್ತು ಮೇಡಮ್, ಈಗ ಮನೆಯಲ್ಲಿ ಅಂತ ತಿಳ್ಕೊಳ್ಳಿ, ಗಂಡ ಹೆಂಡತಿಗೆ ಜಗಳ ಬರುತ್ತೆ, ಇಬ್ರು ಬೇಡ ಅಂತ ಹೇಳಿ ವಿಚ್ಛೇದನವನ್ನ ತಗೋತಾರೆ. ಆ ಮಹಿಳೆಯರಿಗಾಗಿನೇ ಏನಾರ ವಿಚ್ಛೇದನ ತಗೊಂಡಾಗ ಅವ್ರ ಸಲುವಾಗಿ ಏನೇನು ಕಾನೂನಿನಲ್ಲಿ ಅಂತ?
1: ಹೌದಲ್ಲ, ಯಾವುದೇ ಒಬ್ಬ ಮಹಿಳೆ ವಿಚ್ಛೇದನ ಆದ ತಕ್ಷಣನೇ ಅವಳಿಗೆ ಕೆಲವು ಕಾನೂನುಗಳನ್ನ ಇದೆ. ವಿಚ್ಛೇದನ ಆದ ತಕ್ಷಣ ಒಂದು ಮಹಿಳೆ ಜೀವನಾಂಶವನ್ನ ತೆಗೆದುಕೊಳ್ಬಹುದು, ಯಾಕಂದ್ರೆ ಮದುವೆ ಆಗಿಂದ ವಿಚ್ಛೇದನ ಆದ ಬಳಿಕ ಆ ಹೆಣ್ಮಗಳಿಗೆ ಯಾವುದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ. ಆದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಸಂಸ್ಕಾರದಿಂದ ಕೂಡಿದಂತ ಒಂದು ದೇಶ, ಇಲ್ಲಿ ಮೊದಲಿಗೆ ಪುರುಷನು ದುಡಿಯುವಂತ ಒಂದು ವ್ಯವಸ್ಥೆ ಇತ್ತು, ಅದಕ್ಕಾಗಿ ಮಹಿಳೆ ದುರ್ಬಲಳಾಗಿರ್ತಾಳ, ಅವಳು ಜೀವನಾಂಶವನ್ನು ಯಾವುದೇ ಒಂದು ಕೆಲಸ ಇರಲಿಲ್ಲ, ಅವಳು ಎಜುಕೇಶನ್ನು ಸಹ ಅಷ್ಟು ಕರೆಕ್ಟ್ ಇರಲಿಲ್ಲ, ಅವಳಿಗೆ ಯಾವುದೇ ಕೆಲಸ ಬರಲ್ಲ ಅಂದ್ರೆ ಜೀವನಾಂಶವನ್ನ ಗಂಡನಿಂದ ತೆಗೆದುಕೊಳ್ಳಬಹುದು. ಎರಡನೇದ್ದು ಆಸ್ತಿಯಲ್ಲಿ ಅವಳನ್ನು ಪಾಲನ್ನು ಕೇಳ್ಬೋದು. ಅಥವಾ ಮೂರನೇದು ಅವಳು ಅವ್ರ ಮನೆಯಲ್ಲೇ ವಾಸಿಸುವಂತ ಹಕ್ಕನ್ನು ಅವಳು ಪಡೆದಾಳ.
0: ಅಂದ್ರೆ ವಿಚ್ಛೇದನ ಆದ್ರೂ ಕೂಡ

0: ಅವ್ರ ಮನೆಯಲ್ಲಿ ಆಕೆ ವಾಸ ಮಾಡಬಹುದು.
1: ದೊಡ್ಡ ಮನೆ ಇದ್ದಾಗ ಒಂದ್ ರೂಮ್ ಅನ್ನ ಅಂದ್ರೆ ಕೆಲವರಿಗೆ ಇಲ್ಲಿ ಹೆಂಗಿರ್ತದ ನಮ್ ಭಾರತ ದೇಶದಾಗ ಅಂದ್ರ ಒಬ್ಬ ಹೆಣ್ಣು ಮಗಳು ಕೊಟ್ಟ ಹೆಣ್ಣು ಕುಲಕ್ಕೊರ, ಅದು ಹಿಂದಿನ ಒಂದು ನಾಣ್ಣುಡಿ. ಬಟ್ ಇನ್ನೂ ಸಹ ಆ ಒಂದು ವಿಷಯದಾಗ ಇವತ್ತಿಗೂ ಹೆಣ್ಮಕ್ಳು ಬದುಕ್ಲಕತ್ತಾರ. ಆ ಹೆಣ್ಣು ಮಗಳು ಇವತ್ತು ತಂದಿ ಮನೆಗ ತಂದಿ ತಾಯಿ ಮನೆಯಾಗ ಇಟ್ಕೊಂಡ್ರೆ ಮುಂದಿನ ಒಂದು ಒಂದು ಕಲ್ಪನೆ ನಮ್ಮ ಒಂದು ಹಿರಿಯರಲ್ಲಿ ಮನೆಯಾಗ ಹೆಣ್ಮಗಳು ಬಂದಾಳ ಅಂದ್ರೆ ಒಂದು ಹಿಂಸೆ, ಅವರಿಗೆ ಒಂದೇನೋ ಮರ್ಯಾದೆಗೆ ಧಕ್ಕೆ ಉಂಟಾಗ್ತದ ಅನ್ನೋ ಉದ್ದೇಶದಿಂದ ಆ ಹೆಣ್ಮಗಳಿಗೆ ನೀನ್ ಏನ ಹೆಂಗ್ ಮಾಡ್ತಿ ಅಂದಾಗ ಆ ಹೆಣ್ಮಗಳು ಇಲ್ಲ ನನ್ ಗಂಡ ವಿಚ್ಛೇದನ ಆದ್ರೂ ಸಹ ಅವಳು ವಾಸಿಸುವಂತ ಹಕ್ಕನ್ನ ಅವಳು ಪಡ್ಕೊಂಡಾಳ. ಒಂದು ವೇಳೆ ಮಕ್ಕಳಿದ್ರೂ ಸಹ ಮಕ್ಕಳನ್ನ ಲಾಲನೆ ಮಾಡುವಂತ ವ್ಯವಸ್ಥೆಯನ್ನು ಸಹ ಇವತ್ತ ಏನು ಡೈವರ್ಸ್ ಆದಂತ ಅಂದ್ರೆ ವಿಚ್ಛೇದನ ಆದಂತ ಮಹಿಳೆಯನ್ನು ಪಡ್ಕೊಳ್ಬಹುದು ಅನ್ನುವ ಉದ್ದೇಶ ಇವತ್ತಿಗೆ ಗಂಡನಿಂತ ಇವೆಲ್ಲವನ್ನು ಅವಳು ಅಪೇಕ್ಷೆ ಪಡ್ಬಹುದು.
0: ಅಂದ್ರೆ ಇದು ಅವಿದ್ಯಾವಂತ ಅಥವಾ ಮನೆಯಲ್ಲೇ ಇರುವಂತಹ ಹೆಣ್ಣು ಮಕ್ಕಳಿಗಾಗಿ ಆಯ್ತು. ಆದ್ರೆ ಈಗ ದೊಡ್ಡ ದೊಡ್ಡ ಉದ್ಯೋಗ ಮಾಡ್ತಾರೆ ಅಂದ್ರೆ ಗಂಡಸರಿಗೆ ಸರಿ ಸಮಾನವಾಗಿ ಮಾಡ್ತಿರ್ತಾರ ಇಲ್ಲ ಗಂಡನ್ಕಿಂತ ಸಂಪಾದನೆಯನ್ನು ಜಾಸ್ತಿ ಮಾಡ್ತಾ ಇರ್ತಾರೆ, ಅಂತಹ ಸಂದರ್ಭದಲ್ಲಿ ಅವರಿಗೆ ವಿಚ್ಛೇದನ ಆದಾಗ ಈ ಕಾನೂನು ಅನ್ವಯಿಸ್ತದ?
1: ಇವಾಗ ಗಂಡ ಸರಿ ಸಮಾನವಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಇವತ್ ಅಂದ್ರೆ ಈಗ ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಮೊನ್ನೆ ಸುಪ್ರೀಂ ಕೋರ್ಟ್ ಅವರು ಒಂದು ಆರ್ಡರ್ ಮಾಡಿದ್ದಾರೆ, ಒಂದು ರೂಲಿಂಗ್ ಅಂದ್ರೆ ಯಾವುದೇ ಒಬ್ಬ ಮಹಿಳೆ ಕೆಲಸ ಮಾಡುವಂತ ಆ ಒಂದು ಎಜುಕೇಶನ್ ಶಿಕ್ಷಣ ಇದ್ರೆ ಅವಳಿಗೆ ಯಾವುದೇ ರೀತಿಯಿಂದ ಜೀವನಾಂಶ ಕೊಡೋದಿಲ್ಲ. ಕೆಲವು ಪುರುಷರು ಮದುವೆ ಆದ ತಕ್ಷಣ ಅವಳಿಗೆ ಹೇಳ್ಬಿಡ್ತಾರ ಇಲ್ಲ ನೀನ್ ನೌಕರಿ ಮಾಡೋದಿಲ್ಲ ಅಂತ. ಅವಳಿಗೆ 40-45 ವಯಸ್ಸಾಗುತ್ತೆ, ಆದ್ರೆ ಅವಳು ಜಾಬ್ಗೆ ಹೋಗ್ತಿರಲ್ಲ. 45 ವಯಸ್ಸಾದ್ಗಳೇ ಆಕೆ ಏನು ವಿವಾಹ ವಿಚ್ಛೇದನ ಆದಾಗ 45 ವಯಸ್ಸಾದ್ಗಳೇ ಅವಳು ಯಾವ ಕೆಲಸಕ್ಕೆ ಹೋಗ್ಬೇಕು? ಆ ಒಂದು ಪ್ರೂವ್ ಮಾಡಿದ್ರೆ ಅಂದ್ರೆ ಅವಳು ಆ ಒಂದು ಏಜ್ಗೆ ಅವಳು ನೌಕರಿ ಮಾಡೋದು ಯಾಕೆ ಬಿಟ್ಲು ಅಂತ ಎವಿಡೆನ್ಸ್ ಪ್ರಕಾರ ಅವರು ಪ್ರೂವ್ ಮಾಡಿದ್ರೆ ಅವಳಿಗೆ ಜೀವನಾಂಶ ಕೊಡ್ಬೇಕು.
0: ಅಂದ್ರೆ ಎಜುಕೇಟೆಡ್ ಇದ್ದು ಜಾಬ್ ಮಾಡ್ಲಿಲ್ಲ ಅಂತಂದ್ರೆ ಅವಾಗ
1: ಆ ಒಂದು ಪ್ರೂವ್ ಮಾಡಿದಾಗ ಮಾತ್ರ ಸ್ತ್ರೀಧನವನ್ನ ಪಡಿಬಹುದು, ಮತ್ತೆ ಆಸ್ತಿ ಹಕ್ಕುನು ಇರ್ಬೋದು, ವಾಸಿಸುವ ಹಕ್ಕನ್ನು ಅವಳಿಗೆ ಇರ್ತದೆ. ಆದ್ರೆ ಜೀವನಾಂಶ ಅಂತ ಬಂದಾಗ ಕೆಲವನ್ನ ಡಿಫ್ರೆನ್ಸ್ ಅನ್ನಾಗಿ ನಾವು ಕಾಣಬಹುದು.
0: ಅಂದ್ರೆ ಆ ಮಹಿಳೆಯ ಎಜುಕೇಶನ್, ಅವರ ವೃತ್ತಿ, ಅದರ ಮೇಲೆ ಇವರಿಗೆ ಜೀವನಾಂಶ ನೀಡಲಾಗ್ತದೆ. ಇನ್ನ ಈ ಅತ್ಯಾಚಾರ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಮೇಡಮ್. ಈಗ ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಯರಿಗಾಗಿ ಯಾವ್ಯಾವ ಕಾನೂನುಗಳಿದೆ?
1: ಇವತ್ ಅತ್ಯಾಚಾರ ಆದಾಗ ಫೋಸ್ಕೋ ಆಕ್ಟ್ ಅಂತ ನಾವು ಹೇಳ್ಬಹುದು. ಇವತ್ತ ಸಣ್ಣ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ವಯಸ್ಸಾದಂತ ಒಂದು ಮಹಿಳೆಗೆ ಇವತ್ತ ಇಳಿ ವಯಸ್ಸಿನಲ್ಲಿರುವಂತ 65-70 ವಯಸ್ಸಿನವರಿಗೆ ಅಂದ್ರೆ 3 ವರ್ಷದ ಮಕ್ಕಳನ್ನ ಹಿಡ್ಕೊಂಡು, 2 ವರ್ಷ ಅನ್ಬೇಕು, ನಾನು 1 ವರ್ಷ ಹೆಚ್ಚಿಗೆ ಮಾಡ್ಕೊಲಿಕತ್ತೀನಿ, ಆ ಮಕ್ಕಳನ್ನ ಹಿಡ್ಕೊಂಡು 75ರವರೆಗೂ ಸಹ ನಾವು ಇವತ್ತ ಏನು ಅತ್ಯಾಚಾರಕ್ಕೆ ಒಳಗಾಗ್ತಾರ ಅಂದ್ರ ಬಹಳ ಒಂದು ಹಿಂಸೆ. ಇವತ್ತ ದೌರ್ಜನ್ಯಕ್ಕೆ ಒಳಗಾಗುವಂತ ಮಹಿಳೆಗೆ ತುಂಬಾ ಕಾನೂನುಗಳನ್ನ ನಾವು ನೋಡ್ತೀವಿ. ಯಾಕಂದ್ರೆ ಇಮಿಡಿಯೇಟ್ ಆಗಿ FIR ಆಗ್ತದ, ಹಾಸ್ಪಿಟಲ್ಗೆ ಹೋಗ್ತಾರ, ಅದಕ್ಕೆ ಚೆಕಪ್ ಆಗ್ತದ, ಮತ್ತೆ ಯಾರು ನಿಂತಾಯ್ತು, ತುಂಬಾ ಸ್ಟ್ರಾಂಗ್ ಆದಂತ ಕಾನೂನನ್ನ ಫೋಕ್ಸೋ ಕಾನೂನಲ್ಲಿ ಇದೆ. ಯಾವ ಮಹಿಳೆ ದೌರ್ಜನ್ಯಕ್ಕೆ ಒಳಗಾಗ್ತಾಳ, ಯಾವ ಮಹಿಳೆ ಅಂತ ಫೋಕ್ಸೋ ಆಕ್ಟ್ನಲ್ಲಿ ಒಳಗಾಗ್ತಾಳ, ಇಮಿಡಿಯೇಟ್ ಆಗಿ ಅದನ್ನ ಕೇಸನ್ನ ದಾಖಲಿಸಿ ಮಾಡಿಕೊಂಡು ಅವಳನ್ನ ಒಂದು ಆರೋಗ್ಯ ತಪಾಸಣವನ್ನು ಮಾಡಿ ಆ ಒಂದು ಕೇಸನ್ನ ದಾಖಲಿಸಿ ಇಮಿಡಿಯೇಟ್ ಆಗಿ ಚಾರ್ಜ್ ಶೀಟ್ ಅನ್ನ ಹಾಕಿ ಮತ್ತೆ ಇಮಿಡಿಯೇಟ್ ಆಗಿ 6 ಮಂತ್ನೊಳಗಡೆ ಆ ಕೇಸನ್ನ ಮುಗಿಸ್ಬೇಕು. ಅವಳೇ ಯಾರ ಆ ದೌರ್ಜನ್ಯ ಮಾಡ್ತಾರ ಅವರಿಗೆ 20 ವರ್ಷಗಳ ಅವರಿಗೆ ಇವತ್ತು ಸಜಾವನ್ನು ಮಾಡುವಂತ ವ್ಯವಸ್ಥೆ ನಮ್ಮ ಈಗ ಸ್ಪೆಷಲ್ ಕಾನೂನಲ್ಲಿ ಮಾಡಲಾಗಿದೆ. ಆ ದೌರ್ಜನ್ಯಕ್ಕೆ ಒಳಗಾದಂತ ಮಹಿಳೆಯ ವ್ಯವಸ್ಥೆ ಹೇಗಿರುತ್ತೆ ಅಂತಂದಾಗ ಬಹಳ ಸೂಚನೆಯ ವಿಷಯ ಮೇಡಮ್.
0: ಈಗ ಅತ್ಯಾಚಾರಕ್ಕೂ ಒಳಗಾದ ಮಹಿಳೆಯರನ್ನ ಗೌಪ್ಯತೆ ಕಾಪಾಡಬೇಕು ಅನ್ನೋದೇನಾದ್ರ ಕಾನೂನು ಇದೆನಾ?
1: ಹೌದು, ತುಂಬಾ ಗೌಪ್ಯತೆ ಇರುತ್ತೆ ಮೇಡಮ್. ಅಲ್ಲಿ ಯಾರು ಬೇರೆಯವರಿಗೆ ಅವಕಾಶ ಇರೋದಿಲ್ಲ, ಓನ್ಲಿ ಯಾರು ಕೇಸ್ ನಡೆಸ್ತಾರಲ್ಲ ಆ ವಕೀಲರು ಮತ್ತೆ ಎದುರಿನ ಒಂದು ಸರ್ಕಾರಿ ವಕೀಲರು ಮತ್ತೆ ನ್ಯಾಯಾಧೀಶರು ಮಾತ್ರ ಆ ಒಂದು ನ್ಯಾಯಾಲಯದಲ್ಲಿ ಇರ್ತಾರ. ಮತ್ತೆ ಬೇರೆ ಕಡೆ ಅವ್ರ ಹೆಸರಾಗ್ಲಿ ಅವ್ರ ಮುಖ ಆಗ್ಲಿ ಯಾವುದೇ ರೀತಿಯಿಂದ ಪ್ರದರ್ಶನ ಮಾಡೋದಿಲ್ಲ. ಅಲ್ಲದೆ ಅವಳಿಗೆ ಯಾವ ರೀತಿಯಿಂದ ಗಾಯ ಆಗಿದೆ ಅದಕ್ಕೂ ಸಹ ಸರ್ಕಾರ

0: ಕೆಲವನ್ನ ಹಣದ ವ್ಯವಸ್ಥೆಯನ್ನು ಸಹಿವತ್ತ ಲೀಗಲ್ ಏಡ್ ಕಡೆ ನಿಂತ, ಕಾನೂನು ಸೇವೆಗಳ ಪ್ರಾಧಿಕಾರ ಕಡೆ ನಿಂತ ಆ ಮಹಿಳೆ ಇಷ್ಟೊಂದು ಊನತೆ ಒಳಗಾಗಿದ್ದಾಳ. ಆ ಒಂದು ಪರ್ಸೆಂಟೇಜ್ ಮೇಲ 1 ಲಕ್ಷದಿಂದ 5 ಲಕ್ಷದವರೆಗೆ ಆ ಒಂದು ಮಹಿಳೆಗೆ ಹಣದ ಸಹಾಯವನ್ನು ಮಾಡುವಂತ ವ್ಯವಸ್ಥೆಯನ್ನ ಇವತ್ತ ಮಾಡ್ತಾ ಇದ್ದಾರೆ. ಯಾಸಿಡ್ ದಾಳಿಗೆ ಒಳಗಾಗ್ತಾರ, ದೌರ್ಜನ್ಯಕ್ಕೆ ಒಳಗಾಗ್ತಾರ, ಅಂಗಾಂಗಗಳನ್ನ ಕಳ್ಕೊಂಡಿರ್ತಾರ ಅಂತವರಿಗೆ. ಆಮೇಲೆ ಆರೋಗ್ಯ ಅಂದ್ರೆ ಹಾಸ್ಪಿಟಲ್ ಚಾರ್ಜ್ ಆಗಿರ್ಬೋದು, ಅವಳ ಮುಂದಿನ ಜೀವನಕ್ಕಾಗಿರ್ಬೋದು, ಅದಕ್ಕೂ ಸಹ ಇವತ್ತ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಹಣದ ವ್ಯವಸ್ಥೆಯನ್ನು ಸಹ ಇವತ್ತ ಮಾಡ್ತಾ ಇದ್ದಾರೆ. ಮೊದಲಿಂದಲೂ ಈ ಕಾನೂನು ಜಾರಿಗೆ ಇರುತ್ತೆ.
1: ಇನ್ನು ಈಗ ತಂದೆಯ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ ಪಾಲು ಅಂತ ಹೇಳಿದ್ದು ಕೇಳಿದ್ವಿ. ಎಂತ ಹೆಣ್ಮಕ್ಳಿಗೆ ಅಂದ್ರೆ ಮದುವೆ ಆಗದ ಹೆಣ್ಮಕ್ಳಿಗೆ ಅಷ್ಟೇ ಪಾಲು ಇರುತ್ತೋ ಅಥವಾ ಮದುವೆ ಆದವರಿಗೂ ಪಾಲು ಸಿಗ್ತದೋ ಅದ್ರೊಳಗೆ?
0: ನಿಜವಾಗ್ಲೂ ಬಹಳ ಒಳ್ಳೆಯ ಒಂದು ಪ್ರಶ್ನೆ ಅಂತ ಹೇಳ್ಬಹುದು. ಇದು 1935ರಿಂದಲೂ ಸಹ ಮಹಿಳೆಯರಿಗೆ ಒಂದು ಆಸ್ತಿಯಲ್ಲಿ ಹಕ್ಕನ್ನ ಜಾರಿಯದ, ಆದ್ರೆ ಪರ್ಸೆಂಟೇಜ್ ಯಾವ ಮಹಿಳೆಗೆ ಕೊಡಬೇಕು ಅಂತ ಅದನ್ನ ಸ್ಲ್ಯಾಬಿನ ಮೂಲಕ ಇತ್ತು. ಆದರೆ ಇವಾಗ 2015ರಲ್ಲಿ ಯಾರೇ ಮಹಿಳೆಯಾದರೂ ಪುರುಷರಷ್ಟೇ ಅವಳು ಸಮಾನಳು. ಇವತ್ತು ಇಬ್ರು ಗಂಡಸ್ ಮಕ್ಕಳಿದ್ರೆ ಕಾಮನ್ ಆಗಿ ಮನೆಯಲ್ಲಿ ಹಳ್ಳಿಯಲ್ಲಿ ನೋಡ್ಬೇಕಂದ್ರೆ ಎಲ್ಲರೂ ಕೋರ್ಟ್ಗೆ ಬಂದು ಪಾರ್ಟಿಷನ್ ಹಾಕೊಂಡು ಬೇರಾಗ್ಬೇಕಂತ ಏನಿಲ್ಲ. ಆದ್ರೆ ಎಷ್ಟೋ ಪಂಚರು ಅಂದ್ರೆ ಊರಿನ ಹಿರಿಯರು ಇವತ್ತ ಮೊದಲು ಎಷ್ಟೋ ಬಡವ್ರು ಇರ್ತಾರ, 4 ಚರಿಗೆ ಇದ್ರೆ 2 ಗಂಡಸ್ಮಕ್ಕಳು 2 ಹೆಣ್ಮಕ್ಳು, 4 ಕ್ಲಾಸ್ ಇದ್ರೆ 2 ಅವರಿಗೆ 2 ಇವರಿಗೆ, 2 ಗಂಡಸ್ಮಕ್ಕಳಿದ್ರೆ, ಅಥವಾ ತಾಯಿ ಒಬ್ಳು ಇದ್ಲಂದ್ರೆ ತಾಯಿಗೆ ಒಂದು ಭಾಗ, ತಂದೆ ಇದ್ನಂದ್ರೆ ತಂದೆ ತಾಯಿ ಇಬ್ರು ಒತ್ತಟ್ಟಿದ್ರೆ ಅವ್ರಿಗೆ ಒಂದು ಭಾಗ. ಈ ತರ ಆದಂತ ಒಂದು ವ್ಯವಸ್ಥೆ ಇವತ್ತು ಕುರುಪಿ ಕುಡುಗೋಲ. ಆಮೇಲೆ ಮನೆಯಲ್ಲಿ ಅವಾಗ ಹಿಂದಕ್ಕೆಲ್ಲ ಆಕಳು ಎಮ್ಮೆ ಕುರಿ ಮತ್ತೆ ಕೋಳಿ ಇವೆಲ್ಲ ಪಾಲ ಮಾಡ್ಕೋತಿದ್ರು, ಈ ತರ ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇದ್ರು. ಅದೇ ರೀತಿಯಿಂದ ಇವತ್ತ ಮಹಿಳೆಗೂ ಸಹ ಪ್ರತಿ ಒಂದರಲ್ಲೂ ಗಂಡಸ್ ಮಕ್ಕಳಷ್ಟೇ ಅವಳು ಬಯಸಿದರೆ ತಗೊಳ್ಳುವಂತ ಕಾನೂನು ಇದೆ. ಆದರೆ ವಾಸಿಸುವಂತ ಮನೆ ಮಾತ್ರ ಇಲ್ಲ, ಸಾಮಾಜಿಕವಾಗಿ ಯಾಕೆ ವಾಸಿಸುವ ಮನೆ ಕೊಟ್ಟಿಲ್ಲ ಅಂದ್ರೆ, ನನ್ನ ಉದ್ದೇಶ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಬ್ಬ ಮಹಿಳೆ ಕೊಟ್ಟ ತಕ್ಷಣ ಗಂಡನ್ ಮನೆಗೆ ಹೋಗ್ತಾಳ. ಆದ್ರೆ ಗಂಡನ್ ಮನೆಯಲ್ಲಿ ಅವಳಿಗೆ ಮನಿ ಇದೆ, ಆದರೆ ತವ್ರ ಮನೆಯಲ್ಲಿ ವಾಸಿಸುವಂತ ಮನೆಗೆ ಮಾತ್ರ ಅವಳು ಪಾಲನ್ನ ಕೇಳುವಂತ ಹಕ್ಕನ್ನ ಇಲ್ಲ. ಅಂದ್ರೆ ಪ್ಲಾಟ್ ಇದ್ರೆ ಕೇಳ್ಬಹುದು,
1: ಕಟ್ಟಿದ ಮನೆ
0: ಅವ್ರು ವಾಸ್ತಿದ್ರು ಅಪ್ಪ ಅಮ್ಮ ಅಣ್ಣ ತಮ್ಮ ಆ ಮನೆಯಲ್ಲಿ ಮಾತ್ರ ಕೇಳ್ಬಾರ್ದು. ತೋಟ ಪಟ್ಟಿ ಬಲ ಎಗ್ ಗೋಲ್ಡ್ ಎನಿವೆ ಅವಳು ತಗೊಳ್ಳುವಂತಹ ವಸ್ತುವನ್ನ ಇವತ್ತ ಮಹಿಳೆಗೆ ಪೂರ್ಣವಾದಂತಹ ಸ್ವಾತಂತ್ರ್ಯ ಇದೆ.
1: ಈಗ ಕೊನೆಯಲ್ಲಿ ಒಂದು, ಈಗ ಮಹಿಳೆಯರಾಯ್ತು ಗಂಡಸರಾಯ್ತು, ಈಗ ತಂದೆ ತಾಯಿ ಇರ್ತಾರೆ ಮನೆಯಲ್ಲಿ ವೃದ್ಧರು, ಏನು ಕೊಡದೆ ತಂದೆ ತಾಯಿಗೆ ಹೊರಗೆ ಹಾಕ್ಬಿಡ್ತಾರೆ, ಅವರಿಗೆ ನೋಡ್ಕೊಳ್ಳಲ್ಲ, ಅಂತ ಸಂದರ್ಭದೊಳಗೆ ಇವ್ರು ಏನ್ ಮಾಡ್ಬೇಕು?
0: ಸೀನಿಯರ್ ಸಿಟಿಜನ್ ಆಕ್ಟ್ ಅಂತೆ 2017ರಲ್ಲಿ ಬಂತು. ತಂದೆ ತಾಯಿಯ ಮಕ್ಕಳಿಗೆ ನನಗ ಅಷ್ಟು ಕೊಡಪ್ಪ ಇಷ್ಟು ಕೊಡಪ್ಪ, ನನ್ ಊಟಕ್ಕಿಲ್ಲ ನನ್ ಬಟ್ಟೆಗಿಲ್ಲ ನನ್ಗಿರ್ಲಿಕ್ಕಿಲ್ಲ ಅಂದಾಗ ಇಷ್ಟು ಹಿಂಸೆ ಆಗ್ತದಲ್ಲ. ಆ ತಂದೆ ತಾಯಿಗಳು ನಾನ್ ಗೊಡ್ಡಿ ಇರ್ಬೇಕಾಗಿತ್ತು, ನನ್ ಮಕ್ಕಳು ಬೇಡ ಅನ್ನುವ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು
1: ಇಂತ ಮಕ್ಕಳು ಹುಟ್ಟೋದಕ್ಕಿಂತ ಇರ್ಲಾರ್ದೇನೆ ಚೆನ್ನಾಗಿರ್ತಿತ್ತು.
0: ಅದಕ್ಕಾಗಿ ಇವತ್ತ ಸೀನಿಯರ್ ಸಿಟಿಜನ್ ಆಕ್ಟ್ ಅಂದ್ರೆ ಏನ್ ಗೊತ್ತಾ, ಈ ಭಾಗ ಮಾಡಿ ಕೊಟ್ಟಿರ್ತಾರಲ್ಲ ಆಸ್ತಿಯನ್ನ, ಮತ್ತೆ ಅವಳು 1 ಲೆಟರ್ ಇವತ್ತ ಎಸಿ ಬಲ್ಲಿ ಆಗಿರ್ಬೋದು ಎಸಿ ಅವ್ರ ಬಲ್ಲಿ ನನ್ನ ಆಸ್ತಿಯನ್ನ ತಗೊಂಡು ನನಗೆ ಹೊರಗಾಕಿ ನಾನು ಊಟಕ್ಕೆ ಮಲಗಲಿಕ್ಕೆ ಹಾಸ್ಪಿಟಲ್ಗೆ ನನ್ಗೆ ಯಾವುದೇ ರೀತಿಯಿಂದ ಇಲ್ಲ, ನನ್ನ ಆಸ್ತಿಯನ್ನ ನನಗೆ ವಾಪಸ್ ಕೊಡಬೇಕು ಅಂತ 1 ಲೆಟರ್ ಅಲ್ಲಿ ಏನು ವಕೀಲರು ಬೇಡ ಇರಲ್ಲ. ಅವಾಗ ಎಲ್ಲ ವಿಚಾರಣೆ ಮಾಡ್ತಾರೆ ಅವರೇ, ಯಾವ್ದು ಆಸ್ತಿ ಏನ್ ಕತಿ ಅಂತ ಎಲ್ಲ ನೋಡಿ ತಿಳ್ಕೊಂಡು ಓಹೋ ಇವ್ರ ಹೆಸರಲ್ಲೇ ಇತ್ತಂದ್ರೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರ. ಅಲ್ಲೇನು ನೀವು ಹೋಗಿ ಸಹಿ ಮಾಡೋದ್ ಬೇಡ, ರಿಜಿಸ್ಟರ್ ಆಫೀಸ್ಗೆ ಹೋಗೋದ್ ಬೇಡ, ಇಮಿಡಿಯೇಟ್ ಆಗಿ ಅಷ್ಟೊಂದು ಪವರ್ ಅನ್ನ ಸೀನಿಯರ್ ಸಿಟಿಜನ್ ಆಕ್ಟ್ ನಲ್ಲಿ ಇದೆ. ಬಹಳ ತುಂಬಾ ಪವರ್ಫುಲ್ ಆದಂತ ಒಂದು ಆಕ್ಟ್ ಅನ್ಬಹುದು. ಅವ್ರ ಮನಿ ನಿಂತ ಹೊರಗಾಕಿ ಆ ಒಂದು ತಂದೆ ತಾಯಿಗಳಿಗೆ, ವಯಸ್ಸಾದಂತ ತಂದೆ ತಾಯಿಗಳಿಗೆ ಆ ಮನೆಯಲ್ಲಿ ಇರುವಂತ, ಅಥವಾ ಬಾಡಿಗೆ ತಗೋತಿದ್ರಂದ್ರೆ ಬಾಡಿಗೆ ಇವರಿಗೆ ಕೊಡಬಹುದು, ಅಥವಾ ಹೊಲದ ಲೀಸ್ ಅನ್ನ ತಗೋತಿದ್ರಂದ್ರೆ ಹೊಲದ ಲೀಸ್ ಅನ್ನ ಇವರಿಗೆ ಕೊಡಬೇಕು ಅನ್ನೋ ಉದ್ದೇಶವನ್ನ ಇವತ್ತ ಆ ಸೀನಿಯರ್ ಸಿಟಿಜನ್ ಆಕ್ಟ್ ನಲ್ಲಿ ಆಗಿದೆ ಅಂತ ಹೇಳ್ಬಹುದು. ಮೇಡಮ್
1: ಮಾಲತಿ ಮೇಡಮ್ ಅವರು, ಇಷ್ಟರವರೆಗೂ ಮಹಿಳೆಯರಿಗಾಗಿ ಇರುವ ಕಾನೂನುಗಳು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.

ಇದುವರೆಗೆ ಮಹಿಳಾ ಕಾನೂನುಗಳು ಕುರಿತು ಕಲಬುರ್ಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನೀರಜಾ ಕಾರಟಗಿ.

0: ಕೊಡುಗೆ.
1: ಇದು ಆಕಾಶವಾಣಿ ಹಾಸನ ಕೇಂದ್ರ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳುಗರಿ, ಇದೊಂದು ಪ್ರಕಟಣೆ. ಹಾಸನ ಜಿಲ್ಲೆಯ ವಿವಿಧ ಹೋಬಳಿಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳ 3ನೇ ಶನಿವಾರದಂದು ಜನಸ್ಪಂದನ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ಆಯೋಜಿಸುತ್ತಿದ್ದು, ಜುಲೈ ತಿಂಗಳ ಜನಸ್ಪಂದನ ಕಾರ್ಯಕ್ರಮವನ್ನು ಹಾಸನ ತಾಲೂಕು ದುದ್ದ ಹೋಬಳಿಯ ನಾಡ ಕಚೇರಿಯಲ್ಲಿ ಇದೇ ಜುಲೈ ತಿಂಗಳ 18ರ ಶನಿವಾರದಂದು ಏರ್ಪಡಿಸಲಾಗಿದೆ. ಜಿಲ್ಲೆಯ ಎಲ್ಲ ಸಾರ್ವಜನಿಕರು, ಕೃಷಿಕರು ಹಾಗೂ ಗ್ರಾಮೀಣ ಭಾಗದ ಜನರು ತಮ್ಮ ಸಾಮಾಜಿಕ, ಶೈಕ್ಷಣಿಕ, ವಾಣಿಜ್ಯ ಹಾಗೂ ಕೃಷಿ ಸಂಬಂಧಿತ ಸೇವಾ ಸೌಲಭ್ಯಗಳ ಕೊರತೆಗೆ ಸಂಬಂಧಿಸಿದಂತೆ ಅಹವಾಲುಗಳನ್ನು ನೀಡಬಹುದಾಗಿರುತ್ತದೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಲಭ್ಯವಿದ್ದು, ಸಾರ್ವಜನಿಕರು ಖುದ್ದಾಗಿ ಹಾಜರಿದ್ದು ತಮ್ಮ ಅಹವಾಲುಗಳನ್ನು ಸಲ್ಲಿಸಿ ಪರಿಹಾರ ಪಡೆದುಬಹುದಾಗಿರುತ್ತದೆ ಎಂಬುದಾಗಿ ಹಾಸನ ಜಿಲ್ಲಾಧಿಕಾರಿಗಳ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಕೆಳಗರಿ, ಮತ್ತೊಂದು ಪ್ರಕಟಣೆ. ಹಾಸನದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಖ್ಯಾತ ಗಾಯಕಿ ಎಸ್ ಜಾನಕಿ ಅವರಿಗೆ ನಾದ ನಮನ, ನಾಡದೇವತೆಯ ಸ್ಮರಣಾಂಜಲಿ ಕಾರ್ಯಕ್ರಮವನ್ನು ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಇಂದು ಸಂಜೆ 5:30 ಆಯೋಜಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಪ್ರಕಟಣೆಯಲ್ಲಿ ತಿಳಿಸಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯ ರೈತರಿಗೆ, ರೈತ ಮಹಿಳೆಯರಿಗೆ ಹಾಗೂ ಆಸಕ್ತಿಯುಳ್ಳ ಎಲ್ಲರಿಗೂ ಪಶುಪಾಲನಾ ಇಲಾಖೆಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ತರಬೇತಿ ಕೇಂದ್ರ ಹಾಸನ ಇವರ ವತಿಯಿಂದ ತರಬೇತಿಯನ್ನು ಏರ್ಪಡಿಸಲಾಗಿದೆ. ತರಬೇತಿಯಲ್ಲಿ ಭಾಗವಹಿಸುವ ಶಿಬಿರಾರ್ಥಿಗಳಿಗೆ ಯಾವುದೇ ಪ್ರಯಾಣ ಭತ್ಯೆ ಅಥವಾ ಸ್ಟೈಪೆಂಡ್ ನೀಡಲಾಗುವುದಿಲ್ಲ. ಆಸಕ್ತಿಯುಳ್ಳವರು ಆಧಾರ್ ಕಾರ್ಡ್, ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಸೇರಿದವರು ಜಾತಿ ಪ್ರಮಾಣಪತ್ರ, ಜೆರಾಕ್ಸ್ ಪ್ರತಿಯನ್ನು ಹಾಗೂ 2 ಭಾವಚಿತ್ರದೊಂದಿಗೆ ತರಬೇತಿ ಪ್ರಾರಂಭವಾಗುವ ದಿನಾಂಕದಂದು 10:30 ಒಳಗಾಗಿ ಉಪನಿರ್ದೇಶಕರ ಕಚೇರಿ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ತರಬೇತಿ ಕೇಂದ್ರ, ಬಿಎಂ ರಸ್ತೆ, ಸಂತೆಪೇಟೆ, ಹಾಸನದಲ್ಲಿ ಹಾಜರಾಗಲು ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 08172235226. ತರಬೇತಿಯ ವಿವರ: ರೈತರಿಗೆ ಆಧುನಿಕ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ 22 ಜುಲೈ 2026 - 23 ಜುಲೈ 2026. ರೈತರಿಗೆ ಆಧುನಿಕ ಕೋಳಿ ಸಾಕಾಣಿಕೆ ತರಬೇತಿ 28 ಜುಲೈ 2026 - 29 ಜುಲೈ 2026. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ, ಆರೋಗ್ಯ ಕಾರ್ಯಕ್ರಮ.
6: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಅಪಸ್ಮಾರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ನರರೋಗ ತಜ್ಞರಾದ ಹಾಸನದ ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
7: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ

0: ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನರರೋಗ ತಜ್ಞರಾಗಿರುವಂತಹ ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
1: ನಮಸ್ಕಾರ ಮೇಡಮ್,
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
0: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಫಿಟ್ಸ್ ಮತ್ತೆ ಸ್ಟ್ರೋಕ್ ಈ ಕುರಿತಂಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಏನು ಮೇಡಮ್ ಫಿಟ್ಸ್ ಅಂದ್ರೆ?
1: ಫಿಟ್ಸ್ ಇಲ್ಲಾಂದ್ರೆ ಅಪಸ್ಮಾರ, ಕೈ ಕಾಲು ಶೇಕ್ ಆಗಿ ಸಡನ್ ಆಗಿ ಪೇಷಂಟ್ ಬಿದ್ದೋಗೋದು. ಅಂದ್ರೆ ಮೆದಳಲ್ಲಿ ಯಾವಾಗ್ಲೂ ನಮ್ಗೆ ಕಂಟಿನ್ಯೂಸ್ ಆಗಿ ವೋಲ್ಟೇಜ್ ಹೋಗ್ತಾನೆ ಇರುತ್ತೆ. ನಾವು ನಾರ್ಮಲ್ ಜನರಿಗೂ ನಾವು ಯೋಚನೆ ಮಾಡುವಾಗ, ಸುಮ್ನೆ ಆರಾಮಾಗಿರುವಾಗ, ಮಲಗಿರುವಾಗ ಮೆದಳಲ್ಲಿ ವೋಲ್ಟೇಜಸ್ ಹೋಗ್ತಾ ಇರುತ್ತೆ
0: ಎಲ್ಲಾ ಕಾಲದಲ್ಲೂ.
1: ಎಲ್ಲ
0: 24 ಗಂಟೆ
1: ಯಾರಾದ್ರೂ ಬದುಕಿದ್ದಾರೆ ಅಂದ್ರೆ ಮೆದಳಲ್ಲಿ ವೋಲ್ಟೇಜ್ ಹೋಗ್ತಾ ಇದೆ ಅಂತ. ಓಕೆ, ಫಿಟ್ಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಈ ವೋಲ್ಟೇಜ್ ಸಡನ್ ಆಗಿ ಬರ್ಸ್ಟ್ ಆಗ್ಬಿಡತ್ತೆ, ಹೈ ವೋಲ್ಟೇಜ್ ಆಗ್ಬಿಡತ್ತೆ. ಯಾವ ಕಾರಣಕ್ಕೆ ಈ ತರ ವೋಲ್ಟೇಜ್ ಹೈ ಆಗತ್ತೆ ಅಂದ್ರೆ ಮೆದಳಲ್ಲಿ ಏನಾದ್ರೂ ಮೈನರ್ ಚೇಂಜಸ್ ಆದ್ರೂ, ಅಂದ್ರೆ ಮೆದಳಲ್ಲಿ ಏನಾದ್ರೂ ಮಚ್ಚೆ, ಚಿಕ್ಕ ಗುಲ್ಲೆ, ಇಲ್ಲ ಮೆದಳಲ್ಲಿ ನೀರ್ ಸೇರ್ಕೊಳ್ಳೋದು, ಇನ್ಫೆಕ್ಷನ್ ಆಗೋದು, ಕೆಳಗಡೆ ಬಿದ್ದು ಆಕ್ಸಿಡೆಂಟ್ ಆಗಿದ್ ಮೆದಳಿಗೆ ಏಟ್ ಆಗೋದು, ಇಲ್ಲ ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ಬಿದ್ದು ಮಚ್ಚೆ ಆಗೋದು, ಒಬ್ಬೊಬ್ಬರಿಗೂ ಹುಟ್ಟಕ್ಕೆ ಮುಂಚೆನೆ ಮೆದಳಲ್ಲಿ ಮಚ್ಚೆ, ನಮ್ಗೆ ಸ್ಕಿನ್ ಮೇಲೆ ಹೆಂಗೆ ಮಚ್ಚೆ ಆಗುತ್ತೋ ಅದೇ ತರ ಮೆದಳಲ್ಲೂ ಮಚ್ಚೆ ಆಗ್ಬೋದು. ಈ ಕಾರಣಗಳೆಲ್ಲಿಂದ ಒಬ್ಬೊಬ್ಬರಿಗೂ ಮೆದಳಲ್ಲಿ ಅಲರ್ಜಿನೂ ಆಗಬಹುದು. ಸೊ ಆ ಮೆದಳಲ್ಲಿ ಆ ಚೇಂಜಸ್ ಇಂದ ಏನಾಗುತ್ತೆ, ವೋಲ್ಟೇಜ್ ಸಡನ್ ಆಗಿ ಹೈ ಆಗ್ಬಿಟ್ಟು ಬ್ರೈನ್ ಶಾರ್ಟ್ ಸರ್ಕ್ಯೂಟ್ ತರ ಆಗ್ಬಿಡತ್ತೆ. ಸೊ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಏನಾಗುತ್ತೆ, ಪೇಷಂಟ್ ಬಿದ್ದೋಗ್ತಾರೆ, ಕೈ ಕಾಲೆಲ್ಲ ಅನ್ಕಂಟ್ರೋಲ್ಡ್ ಆಗಿ ಶೇಕಿಂಗ್ ಸ್ಟಾರ್ಟ್ ಆಗುತ್ತೆ, ಪೇಷಂಟ್ ಬಿದ್ದೋಗ್ತಾರೆ. ಇದನ್ನ ಸೀಜರ್ ಅಂತೀವಿ.
0: ಇದನ್ನ ಸೀಜರ್ ಅಥವಾ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳ್ತಾರೆ ಫಿಟ್ಸ್ ಆಗಿ,
1: ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಫಿಟ್ಸ್ ಅಂತ ಹೇಳ್ತೀವಿ.
0: ಸೊ ಇದು ಎಲ್ಲಾ ವಯಸ್ಸಿನವರೆಗೂ ಆಗ್ಬಹುದು,
1: ಎಲ್ಲಾ ವಯಸ್ಸಲ್ಲೂ ಬರಬಹುದು.
0: ನೀವು ಹೇಳಿದ ಹಾಗೆ ಇದಕ್ಕೆ ಕಾರಣಗಳಂದ್ರೆ ಮೆದುಳಲ್ಲಿ ಏನಾದ್ರೂ ಬದಲಾವಣೆಗಳಾದಾಗ.
1: ಸೊ ಫಸ್ಟ್ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಫಿಟ್ಸ್ ಬರ್ತಾ ಇದೆ ಅಂದ್ರೆ ಮೆದುಳಲ್ಲಿ ಏನೋ ಚೇಂಜ್ ಬಂದು ಈ ತರ ಆಗ್ತಾ ಇದೆ ಅಂತ. ಇದೇನು ದೆವ್ವ ಇದು ಆಗಿರೋದು, ದೇವರಾಗಿರೋದು, ದೇವಸ್ಥಾನ ಕರ್ಕೊಂಡು ಹೋಗೋದು, ಈ ತರದ್ದಲ್ಲ. ಮೆದುಳಲ್ಲಿ ಏನೋ ಚೇಂಜ್ ಬದಲಾವಣೆ ಆಗಿ ಈ ತರ ಆಗ್ತಿರೋದು. ಸೊ ಅದಕ್ಕೂ ತಕ್ಕ ಟ್ರೀಟ್ಮೆಂಟ್ ನಾವು ಶುರು ಮಾಡಬೇಕು.
0: ಟ್ರೀಟ್ಮೆಂಟ್ ಅಂತೂ ಇದೆ,
1: ಟ್ರೀಟ್ಮೆಂಟ್ ಇದೆ.
0: ಈಗ ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ, ದೊಡ್ಡವ್ರಿಗೆ ಆಗ್ಲಿ ಜ್ವರ ಬಂದಾಗ ಫಿಟ್ಸ್ ಕಾಣಿಸ್ಕೊಳ್ಳುತ್ತೆ
1: ಮೆದಳ ಜ್ವರ ಬಂದ್ರೆ? ಇಲ್ಲ, ಚಿಕ್ಕ ಮಕ್ಕಳಲ್ಲಿ ಹೈ ಜ್ವರ ಬಂದ್ರೂ ಒಬ್ಬೊಬ್ಬರಿಗೂ ಫಿಟ್ಸ್ ಕಾಯಿಲೆ ಬರಕ್ಕೆ ಚಾನ್ಸ್ ಇದೆ. ದೊಡ್ಡವರಿಗೆ ಏನಂದ್ರೆ ಮೆದಳು ಜ್ವರ ಬಂದು, ಇಲ್ಲ ಬಾಡಿಯಲ್ಲಿ ಬೇರೆ ಇನ್ಫೆಕ್ಷನ್ಸ್ ಏನಾದ್ರೂ ಬಂದು, ಒಬ್ಬೊಬ್ಬರಿಗೂ ಆಲ್ಕೋಹಾಲ್ ಜಾಸ್ತಿ ತಗೊಂಡು, ಇಲ್ಲ ಡ್ರಗ್ಸ್ ತಗೊಂಡು ಈ ಕಾರಣದಿಂದ, ಇಲ್ಲ ಆಕ್ಸಿಡೆಂಟ್ ಆಗಿ ತಲೆಗೆ ಏಟಾಗಿ ಈ ಕಾರಣದಿಂದ, ಮೆದಳಲ್ಲಿ ಅಲರ್ಜಿ ತರ ಕಾರಣಗಳು ಆ ತರ ಏನಾದ್ರೂ ಆಗಿ, ಒಬ್ಬೊಬ್ಬರಿಗೂ ಮೆದಳಿಗೆ ಟಿಬಿ, ಡೆಂಗ್ಯೂ, ಮಲೇರಿಯಾ ಇದೆಲ್ಲ ಆಗಿ ಈ ಕಾರಣದಿಂದ ಎಲ್ಲ ಫಿಟ್ಸ್ ಬರ್ಬೋದು.
0: ಆದ್ರೆ ಕೈ ನೋವು, ಕಾಲ್ ನೋವು, ನೆಗಡಿ, ಕೆಮ್ಮು, ಜ್ವರ, ಕಣ್ಣಿಗೆ ಏನಾದ್ರು ಸಮಸ್ಯೆ ಆದ್ರೆ ಅದೆಲ್ಲ ಕಾಣಿಸ್ಕೊಳ್ಳುತ್ತೆ ಸಿಂಪ್ಟಮ್ಸ್ ಅಲ್ವಾ? ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಡೌಟ್ ಬರುತ್ತೆ, ಏನೋ ಆಗ್ತಿದೆ ಅಂತ ಅನ್ಸುತ್ತೆ, ಅವಾಗ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ಈ ಫಿಟ್ಸ್ ಬರೋವಾಗ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಅದಕ್ಕಿಂತ ಏನು ಲಕ್ಷಣಗಳು ಇರೋದಿಲ್ಲ ಅಲ್ವಾ?
1: ಇಲ್ಲ, ಫಿಟ್ಸ್ ಕಾಣಿಸುವಾಗ್ಲೇ ನಮ್ಗೆ ಗೊತ್ತಾಗೋದು. ಫಿಟ್ಸ್ ಅಂದ್ರೆ ಎಲ್ರಿಗೂ ಕೈ ಕಾಲು ಕಂಪಲ್ಸರಿ ಹೊಡ್ಕೋಬೇಕು ಅಂತ ಇಲ್ಲ. ಟೆಂಪರರಿ ಅಂದ್ರೆ ಒಂದು 5 ಮಿನಿಟ್ಸ್ ತನಕ ಪ್ರಜ್ಞೆ ಹೋಗ್ತಾ ಇದೆ ಅಂದ್ರೆ ಅದು ಫಿಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ.
0: ಇದಕ್ಕೆ ಚಿಕಿತ್ಸೆ ಇದೆ?
1: ಚಿಕಿತ್ಸೆ ಇದೆ.
0: ಮರಣಾಂತಿಕ ಕಾಯಿಲೆ ಅಲ್ಲ?
1: ಅಲ್ಲ, ತುಂಬಾ ಸೀರಿಯಸ್ ಆದ್ರೆ ಪ್ರಾಣಕ್ಕೆ ತೊಂದರೆ ಆಗಬಹುದು. ಬಟ್ ಎರ್ಲಿ ಸ್ಟೇಜಸ್ ಅಲ್ಲೇ ನಾವು ಕಂಡುಹಿಡಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಅಂದ್ರೆ ಫಿಟ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಮಾತ್ರೆ ತಗೊಳ್ಳೇಬೇಕು, ಮಾತ್ರೆ ತಗೊಂಡ್ರೆ ಫಿಟ್ಸ್ ಕಂಟ್ರೋಲ್ ಗೆ.
0: ಅಂದ್ರೆ ಹೇಗೆ, ಒಂದ್ಸರ್ತಿ ಶುರು ಮಾಡಿದ್ರೆ ಜೀವನ ಪೂರ್ತಿ ತಗೋಬೇಕಾ?
1: ಅದು ಡಿಪೆಂಡ್ಸ್, ಮೆದಳಲ್ಲಿ ಏನ್ ಕಾಯಿಲೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಬರೀ ಆಕ್ಸಿಡೆಂಟ್ ಇಂದ ಫಿಟ್ಸ್ ಆಗಿದೆ, ಮಚ್ಚೆಯಿಂದ ಆಗಿದೆ ಅಂದ್ರೆ ಬರೀ ಒಂದು 6 ಮಂತ್ಸ್, ಆಕ್ಸಿಡೆಂಟ್ ಪೇಷಂಟ್ಸ್ಗೆ ಒಂದು 6 ಮಂತ್ಸ್ ತನಕ ಫಿಟ್ಸ್ ಬರಕ್ಕೆ ರಿಸ್ಕ್ ಇರುತ್ತೆ. ಇಲ್ಲ ಏನಾದ್ರೂ ಬ್ರೈನ್ಗೆ ಇನ್ಫೆಕ್ಷನ್ ಆಗಿ ಫಿಟ್ಸ್ ಬಂದಿದೆ ಅಂದ್ರೆ, ತುಂಬಾ ಚಿಕ್ಕ ಮಚ್ಚೆ ಆಗಿ ಫಿಟ್ಸ್ ಬಂದಿದೆ ಅಂದ್ರೆ ಒಂದು 6 ಮಂತ್ಸ್ ಅಷ್ಟು ಫಿಟ್ಸ್ ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು, ಆಮೇಲೆ ಅವರಿಗೆ ರಿಸ್ಕ್ ಇರಲ್ಲ.
0: ಹೇಗೆ ಗೊತ್ತಾಗುತ್ತೆ ಅದು ಮೆದುಳಲ್ಲಿ ಮಚ್ಚೆ?
1: ಅದು ನಾವು MRI, CT ಸ್ಕ್ಯಾನ್ ಈ ತರ ಮೆದುಳಿಗೆ ಸ್ಕ್ಯಾನ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಮೆದುಳಲ್ಲಿ ಮಚ್ಚೆ ಇದೆಯಾ, ಗುಲ್ಲೆ ಇದೆಯಾ, ಊತ ಇದೆಯಾ, ಇನ್ನೇನಾದ್ರೂ ಕಾಯಿಲೆ ಇದೆಯಾ, ಇನ್ಫೆಕ್ಷನ್ಸ್ ಏನಾದ್ರೂ ಇದೆಯಾ ಅಂತ ಸ್ಕ್ಯಾನಿಂಗ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್.
0: ಒಂದ್ಸರ್ತಿ ಫಿಟ್ಸ್ ಆಗಿ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಸಾಮಾನ್ಯವಾಗಿ ಯಾರು ಹತ್ತಿರದಲ್ಲಿ ಡಾಕ್ಟರ್ಸ್ ಇರ್ತಾರೋ ಅವ್ರ ಹತ್ರ ಹೋಗ್ತಾರೆ, ಆಮೇಲೆ ನೀವು ನರರೋಗ ತಜ್ಞರ ಹತ್ರ ಬರ್ತಾರೆ, ಆವಾಗ ತಕ್ಷಣಕ್ಕೆ ಏನ್ ಮಾಡ್ತೀರಾ? ಅದು ಆ ಕಾಯಿಲೆ ಆಗ ಹೋಗ್ಬಿಟ್ಟಿರುತ್ತೆ, ಅದೊಂದು 5 ನಿಮಿಷ 10 ನಿಮಿಷ ನೀವ್ ಹೇಳಿದ ಹಾಗೆ ಪ್ರಜ್ಞೆ ತಪ್ಪಿರ್ತಾರೆ, ಮತ್ತೆ ಸಹಜ ಸ್ಥಿತಿಗೆ ಬರ್ತಾರೆ.
1: ಸೊ ಫಿಟ್ಸ್ ಬಂದ ತಕ್ಷಣ ನಾವು ಯೂಶ್ವಲಿ ಏನ್ ಮಾಡ್ತಾರೆ ಅಂದ್ರೆ ಕೈಗೆ ಕಬ್ಬಿಣ ಕೊಡೋದು, ಇಲ್ಲ ಕೀಸ್ ಏನಾದ್ರೂ ಕೊಡೋದು ಈ ತರ ಮಾಡ್ತಾರೆ. ಅದು ಯಾವ್ದು ಯೂಸ್ ಆಗಲ್ಲ. ಯಾರಿಗಾದ್ರೂ ಫಿಟ್ಸ್ ಬಂದಿದೆ, ಕೈ ಕಾಲೆಲ್ಲ ಹೊಡ್ಕೋತಿದ್ದಾರೆ, ಕೆಳಗಡೆ ಬಿದ್ದು ಒದ್ದಾಡ್ತಿದ್ದಾರೆ, ನಾಲ್ಕೆ ಕಚ್ಕೋತಿದ್ದಾರೆ ಅಂದ್ರೆ ತಕ್ಷಣ ಸೈಡ್ಗೆ, ಒಂದು ಸೈಡ್ಗೆ ಮಲಗಿಸ್ಬೇಕು, ಕಾಲು ಮಡಿಸ್ಬಿಟ್ಟು ಮಂಡಿ ಹತ್ರ ಮಡಿಸ್ಬಿಟ್ಟು ಒಂದು ಸೈಡ್ಗೆ ಮಲಗಿಸ್ಬೇಕು. ತುಂಬಾ ಹತ್ರ ಎಲ್ರು ಬಂದು ಜನ ಗುಮಿಗೂಡೋದು ಈ ತರ ಮಾಡಬಾರ್ದು. ದೂರ

0: ಇರಬೇಕು. ಪೇಷಂಟ್ಗೆ ಚೂರು ಉಸಿರಾಡಂಗೆ ಆ ತರ ಫ್ರೀಯಾಗಿ ಏರ್ ಸರ್ಕ್ಯುಲೇಷನ್ ಇರೋ ತರ ಫ್ರೀಯಾಗಿ ಮಲಗಿಸ್ಬೇಕು. ಸೊ ಆಫ್ಟರ್ 5 ಮಿನಿಟ್ಸ್ ಅದೇ ಕಡಿಮೆ ಆಗ್ಬಿಡುತ್ತೆ. ಇಫ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ತಕ್ಷಣ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗ್ಬೇಕು. ಇಂಜೆಕ್ಷನ್ಸ್ ಕೊಟ್ಟರೆ ಒಂದೊಂದ್ಸಲ ಫಿಟ್ಸ್ ಕಂಟ್ರೋಲ್ಗೆ ಬರುತ್ತೆ.
1: ಇದಕ್ಕೆ ಚಿಕಿತ್ಸೆ ಇಷ್ಟೇ, ಅದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ.
0: ಅದು ಯಾವ ತರ ಫಿಟ್ಸ್, ಯಾವ ಕಾರಣದಿಂದ ಬಂದಿದೆ ಫಿಟ್ಸ್ ಅಂತ. ಫಿಟ್ಸ್ ಅಲ್ಲೂ 1000 ಟೈಪ್ಸ್ ಇರುತ್ತೆ. ಅದು ಪೇಷಂಟ್ ಜೊತೆ ಇದ್ದಿರೋರು ನೋಡಿರೋರು ಹೇಳ್ತಾರಲ್ವಾ, ಅಂದ್ರೆ ಕೈ ಹೊಡ್ಕೊಂಡಿದೆ, ಒಂದು ಸೈಡ್ ಹೊಡ್ಕೊಂಡಿದ್ಯಾ, ಎರಡು ಸೈಡ್ ಹೊಡ್ಕೊಂಡಿದ್ಯಾ, ಕಣ್ಣು ಮೇಲೆ ಹೋಗಿದ್ಯಾ, ತಲೆ ಸೈಡ್ಗೆ ಹೋಗಿದ್ಯಾ, ಈ ಲಕ್ಷಣಗಳೆಲ್ಲ ಅವ್ರಿಗೆ ಎಷ್ಟು ನೆನಪಿರುತ್ತೋ ಅಷ್ಟು ನಾವು ಕೇಳ್ತೀವಿ. ಕೇಳ್ಬಿಟ್ಟು ಅದು ಪ್ರಕಾರ ಯಾವ ತರ ಫಿಟ್ಸ್ ಅಂತ ಡಿಸೈಡ್ ಮಾಡ್ಬಿಟ್ಟು ಅದಕ್ಕೂ ತಕ್ಕ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ತೀವಿ. ಚಿಕ್ಕ ವಯಸ್ಸಲ್ಲೇ ಬರೀ ಜ್ವರದ ಜೊತೆ ಫಿಟ್ಸ್ ಬಂದಿದೆ ಅಂದ್ರೆ ಜ್ವರ ಬರುವಾಗ ಮಾತ್ರ ಫಿಟ್ಸ್ ಬರುತ್ತೆ, ವಯಸ್ಸಾಗ್ತಾ ಆಗ್ತಾ ಇರುವಾಗ ಅದು ಸರಿ ಹೋಗ್ಬಿಡತ್ತೆ. ಬಟ್ ಹೋಗ್ತಾ ಹೋಗ್ತಾ ಇರುವಾಗ ಫಿಟ್ಸ್ ಒಂದು 20 ಇಯರ್ಸ್ 25 ಇಯರ್ಸ್ ಅಲ್ಲಿ ಅವಾಗ ಫಿಟ್ಸ್ ಏನಾದ್ರೂ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಯಾವ ಕಾರಣದಿಂದ ಬಂದಿದೆ ಅಂತ ಮೆದುಳಿಗೆ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಮೆದುಳಲ್ಲಿ ಮಚ್ಚೆ ಗುಳ್ಳೆ ಆ ತರ ಇದೆ ಅಂದ್ರೆ ಅವ್ರಿಗೂ ತುಂಬಾ ದಿನ ಮೆಡಿಕೇಶನ್ ಬೇಕಾಗತ್ತೆ. ಮೆದುಳಲ್ಲಿ ಏನಿಲ್ಲ, ಸ್ಕ್ಯಾನ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ರೆ ಇಜಿ ಟೆಸ್ಟ್ ಮಾಡಿ ನೋಡ್ತೀವಿ. ಇಜಿ ಅಂದ್ರೆ ಮೆದುಳಲ್ಲಿ ಹೇಳಿದಿನಲ್ವಾ ಕರೆಂಟ್ ಬರ್ತಾ ಇರುತ್ತೆ ಅಂತ. ಇಜಿ ಅಲ್ಲಿ ನಮ್ಗೆ ಕರೆಂಟ್ ಗಳು ಕಾಣಿಸ್ತಾ ಇರುತ್ತೆ, ಅದರಲ್ಲಿ ವೋಲ್ಟೇಜ್ ಚೇಂಜಸ್ ಏನಾದ್ರೂ ಇದೆ ಅಂದ್ರೆ ಅವಾಗವಾಗ ಇಜಿ ಮಾಡಿ ನೋಡ್ತೀವಿ, ಒಂದು ವರ್ಷಕ್ಕೊಂದ್ಸಲ. ಆಮೇಲೆ 3 ಇಯರ್ಸ್ ಆದ್ಮೇಲೆ, ಯೂಶ್ವಲಿ 3 ಇಯರ್ಸ್ ನಾವು ಮಾತ್ರೆ ಕೊಡ್ತೀವಿ, 3 ಇಯರ್ಸ್ ಆದ್ಮೇಲೆ ಮಾತ್ರೆ ಬಿಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ರಿಗೂ ಮಾತ್ರೆ ಬಿಡಿಸಿದ ಮೇಲೆ ಮತ್ತೆ ಫಿಟ್ಸ್ ಬರಲ್ಲ, ಒಬ್ಬೊಬ್ರಿಗೂ ಮಾತ್ರೆ ಬಿಡಿಸಿದ ಮೇಲೆ ಮತ್ತೆ 1-3 ತಿಂಗಳಾದ್ಮೇಲೆ ಮತ್ತೆ ಶುರು ಆಗತ್ತೆ. ಸೊ ಕಂಪ್ಲೀಟ್ ಆಗಿ ಹೇಳಕ್ಕಾಗಲ್ಲ, ಇವ್ರಿಗಿನ್ನು ಬರದೇ ಇಲ್ಲ ಅಂತ ಹೇಳಕ್ಕಾಗಲ್ಲ.
1: ಈಗ ನೀವು ಹೇಳಿದ್ರಿ ಮೆದುಳಿನಲ್ಲಿ ಏನಾದ್ರೂ ತೊಂದರೆಗಳಿದ್ದಾಗ ಈ ಫಿಟ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂತ. ಅದನ್ನು ಬಿಟ್ಟು ಬೇರೆ ಏನಾರು ಕಾರಣಗಳಿದೆಯಾ ಇದು ಬರ್ಲಿಕ್ಕೆ? ಅಂದ್ರೆ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳಿರಬಹುದು, ಎಲ್ಲ ಓದಿದ್ದೆ ನಾನು, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ತೊಂದರೆಗಳು ಫಿಟ್ಸ್ಗೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ, ನಿಜನಾ ಅದು?
0: ವಾತಾವರಣ ಚೇಂಜಸ್ಗೆ ಏನು ಬರಲ್ಲ, ಮೇನ್ ಕಾರಣ ಫಿಟ್ಸ್ ಟ್ರಿಗ್ಗರ್ ಆಗಕ್ಕೆ ಏನು ಅಂದ್ರೆ ಬ್ರೈನ್ಗೆ ರೆಸ್ಟ್ ಕೊಡಲ್ಲ. ನಾವು ತುಂಬಾ ನಿದ್ದೆ ಕಡಿಮೆ ಮಾಡ್ತಾ ಇದೀವಿ ಅಂದ್ರೆ ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಆಮೇಲೆ ಟೈಮ್ಗೂ ತಿಂಡಿ ಊಟ, ಒಬ್ಬೊಬ್ಬರಿಗೂ ಒಂದೊಂದು ಫುಡ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್, ಹೈ ಕಾರ್ಬೋಹೈಡ್ರೇಟ್ ಫುಡ್ಸ್, ಒಂದೊಂದು ತರ ಫಿಟ್ಸ್ಗೆ ಲೋ ಕಾರ್ಬೋಹೈಡ್ರೇಟ್ ಅಂದ್ರೆ ರೈಸ್ ಐಟಮ್ಸ್ ಜಾಸ್ತಿ ಇರುವ ಫುಡ್ಸ್ ಒಬ್ಬೊಬ್ಬರಿಗೂ ಟ್ರಿಗ್ಗರ್ ಮಾಡುತ್ತೆ. ಒಬ್ಬೊಬ್ಬರಿಗೂ ರೈಸ್ ಕಡಿಮೆ ಮಾಡಿದ್ರೆ ಫಿಟ್ಸ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಕೀಟೋಜೆನಿಕ್ ಡಯಟ್ ಅಂತಾರೆ. ಅದು ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಫಿಟ್ಸ್, ಈ ತರ ಡಯಟ್ರಿ ಟ್ರಿಗ್ಗರ್ಸ್ ಇರುತ್ತೆ, ನಿದ್ದೆ, ಆಮೇಲೆ ಬ್ರೈಟ್ ಲೈಟ್ಸ್, ಡಿಸ್ಕೋ ಲೈಟ್ಸ್ ಅಂತಾರಲ್ಲ ಆ ತರ ಬ್ರೈಟ್ ಬ್ರೈಟ್ ಲೈಟ್ಸ್ ಬಿಟ್ಟು ಬಿಟ್ಟು ಆನ್ ಆಫ್ ಆಗೋದು, ಈ ತರ ಸ್ಕ್ರೀನ್ಸ್ ಅದು ತುಂಬತ್ತು ನೋಡ್ತಾ ಇದ್ರೆ ಅದು ಒಬ್ಬೊಬ್ಬರಿಗೆ ಫಿಟ್ಸ್ ಟ್ರಿಗರ್ ಆಗತ್ತೆ. ರೇರ್ಲಿ ಏನಂದ್ರೆ ಸನ್ಲೈಟ್, ತುಂಬಾ ಬಿಸಿಲಿಗೆ ಹೋಗುವಾಗ ಒಂದೊಂದ್ ತರ ಟೈಪ್ ಫಿಟ್ಸ್ ಅಲ್ಲಿ ಸನ್ಲೈಟ್ ನೋಡಿದ್ರು ಫಿಟ್ಸ್ ಟ್ರಿಗರ್ ಆಗತ್ತೆ.
1: ಹಂಗಾದ್ರೆ ಆ ತರ ಫಿಟ್ಸ್ ಬಂದಿರೋರು ಹೋಗ್ಬಾರ್ದು ಬ್ರೈಟ್ ಲೈಟ್ಸ್ ಗೆ?
0: ಅಂದ್ರೆ ಬ್ರೈಟ್ ಲೈಟ್ಸ್ ಅವಾಯ್ಡ್ ಮಾಡಬಹುದು, ಡಾರ್ಕ್ ಗ್ಲಾಸಸ್ ಇರುತ್ತಲ್ವಾ, ಗಾಗಲ್ಸ್ ಹಾಕೊಂಡು ಓಡಾಡಬಹುದು, ಇಲ್ಲ ಹ್ಯಾಟ್ ಹಾಕೊಂಡು ಓಡಾಡಬಹುದು, ನೆರಳಲ್ಲಿ ಹೋಗ್ಬೋದು, ಸನ್ಶೇಡ್ ಅಲ್ಲಿ ಹೋಗ್ಬೋದು, ಬ್ರೈಟ್ ಲೈಟ್ಸ್ ಅವಾಯ್ಡ್ ಮಾಡಬಹುದು. ಅಂಡ್ ತುಂಬಾ ಫೋಟೋ ಸೆನ್ಸಿಟಿವ್ ಇರುವವರು ಏನಂದ್ರೆ ಬ್ರೈಟ್ ಆನ್ ಆಫ್ ಲೈಟ್ಸ್ ಆನ್ ಆಫ್ ಆಗೋದು, ಡಿಸ್ಕೋ ಲೈಟ್ಸ್ ತರ ಇರುವ ಎನ್ವೈರನ್ಮೆಂಟ್ಸ್ ಅವಾಯ್ಡ್ ಮಾಡಬಹುದು.
1: ಇದಿಷ್ಟು ಅವರು ತೆಗೆದುಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳು. ಒಂದ್ಸರ್ತಿ ನೀವು ಹೇಳಿದ ಹಾಗೆ ವೈದ್ಯರು ಎಷ್ಟು ದಿನಗಳವರೆಗೆ ಅವ್ರಿಗೆ ಔಷಧಿ ಬೇಕು ಅಂತ ಹೇಳ್ತೀರಾ, ಅದನ್ನ ಅವರು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ, ಅಕಸ್ಮಾತ್ ಬಿಟ್ರೆ ಮತ್ತೆ ಶುರು ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ, ನಿಜನಾ ಅದು?
0: ಹೌದು ಮೇಡಮ್, ಫಿಟ್ಸ್ ಇರುವವರು ಅವಾಗವಾಗ ನ್ಯೂರಾಲಜಿಸ್ಟ್ ಇಲ್ಲ ಫಿಸಿಷಿಯನ್ ಹತ್ರ ಫಾಲೋ ಅಪ್ ಅಲ್ಲಿ ಇರಬೇಕಾಗತ್ತೆ. ಒನ್ಸ್ ಎ ಮಂತ್ ಇಲ್ಲ ಒನ್ಸ್ ಇನ್ 3 ಮಂತ್ಸ್ ಬಂದು ಡಾಕ್ಟರ್ ಹತ್ರ ತೋರಿಸ್ಬೇಕು, ಅವ್ರು ಮೆಡಿಕೇಶನ್ಸ್ ಅದೆಲ್ಲ ಕರೆಕ್ಟ್ ಆಗಿದೆಯಾ, ಅದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಬರ್ತಾ ಇದೆಯಾ ಅದು ನೋಡ್ಕೋಬೇಕಾಗತ್ತೆ. ಅಂಡ್ ಮೆಡಿಕೇಶನ್ ಕೊಡೋದು ಬೇಸ್ಡ್ ಆನ್ ಬಾಡಿ ವೈಟ್, ಅಂದ್ರೆ ವೈಟ್ ಏನಾದ್ರೂ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ನೋಡಿಕೊಂಡು ಟ್ಯಾಬ್ಲೆಟ್ಸ್ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಒಬ್ಬೊಬ್ರು ಏನಂದ್ರೆ ಎಸ್ಪೆಷಲಿ ಮಕ್ಕಳಲ್ಲಿ ಬೆಳವಣಿಗೆ ಆಗ್ತಾ ಇರುವಾಗ ವೈಟ್ ಜಾಸ್ತಿ ಆಗ್ತಾ ಇರುತ್ತೆ, ಈ ವರ್ಷ ಕೊಡುವ ಮೆಡಿಸಿನ್ ನೆಕ್ಸ್ಟ್ ಇಯರ್ಗೂ ಸೆಟ್ ಆಗಲ್ಲ. ಸೊ ವಯಸ್ಸು ಬೆಳವಣಿಗೆ ಆಗ್ತಾ ಇರುವಾಗ ಅದಕ್ಕೂ ತಕ್ಕ ಮೆಡಿಸಿನ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಡೋಸ್ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಕಂಟಿನ್ಯೂಸ್ ಅಟ್ ಲೀಸ್ಟ್ 1-6 ಮಂತ್ಸ್ ಫಾಲೋ ಅಪ್ ಅಂದ್ರೆ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಂಡು ನಾರ್ಮಲ್ ಆಗಿ ಇದ್ರೂ ತೋರಿಸ್ಕೊಂಡು ಹೋಗ್ಬೇಕಾಗತ್ತೆ. ಅಂಡ್ ಸೆಕೆಂಡ್ ಥಿಂಗ್, ಇವರು ನಿದ್ದೆ ಇದೆಲ್ಲ ಖಂಡಿತ ಟೈಮ್ ಟೈಮ್ಗೂ ಮಾತ್ರೆ ತಗೊಳ್ಳೋದು, ನಿದ್ದೆ ಕಡಿಮೆ ಮಾಡಂಗಿಲ್ಲ. ಮೂರನೇದು, ಫಿಟ್ಸ್ ಅವರ್ನ ಡ್ರೈವಿಂಗ್ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಡ್ರೈವಿಂಗ್ ಏನಕ್ಕೆ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ ಅಂದ್ರೆ ಡ್ರೈವ್ ಮಾಡ್ತಾ ಇರುವಾಗ ಸಡನ್ ಆಗಿ ಫಿಟ್ಸ್ ಬಂದ್ರೆ ಅವ್ರಿಗೂ ಡೇಂಜರ್, ಪ್ಲಸ್ ಪಬ್ಲಿಕ್ಕು ಡೇಂಜರ್ ಇರುತ್ತೆ. ಸೊ ಫಿಟ್ಸ್ ಪೇಷಂಟ್ಸ್ ಆದಷ್ಟು ಡ್ರೈವಿಂಗ್ ಅವಾಯ್ಡ್ ಮಾಡೋದು ಒಳ್ಳೇದು. ಅಂಡ್ ಫೋರ್ತ್, ತುಂಬಾ ನೀರು ಇರುವ ಕಡೆ ಅಂದ್ರೆ ಸಡನ್ ಆಗಿ ಸ್ವಿಮ್ಮಿಂಗ್ ಮಾಡ್ತಾ ಇರುವಾಗ ಫಿಟ್ಸ್ ಬಂದ್ರೆ ಅವ್ರ ಪ್ರಾಣಕ್ಕೆ ತೊಂದರೆ ಆಗತ್ತೆ. ಆಮೇಲೆ ಬೆಂಕಿ ಹತ್ರ ಕೆಲಸ ಮಾಡೋದು ಅಂದ್ರೆ ಫೈರ್ ಹತ್ರ ಸ್ಟವ್ ಹತ್ರ ತುಂಬತ್ತು ನಿಂತ್ಕೊಳ್ಳೋದು, ಅದರಿಂದ ಏನಂದ್ರೆ ಸಡನ್ ಆಗಿ ಬೆಂಕಿ ಹತ್ರ ಇರುವಾಗ ಫಿಟ್ಸ್ ಬಂದಿದೆ ಅಂದ್ರೆ ಅದ ಮೇಲೆ ಬಿದ್ರೆ ಅವ್ರಿಗೂ ಪ್ರಾಣಕ್ಕೆ ತೊಂದರೆ ಆಗತ್ತೆ ಅಂತ. ಇನ್ನೊಂದು, ತುಂಬಾ ಹೈಟ್ಸ್ ಬಿಲ್ಡಿಂಗ್ ತುಂಬಾ

0: ಹೈಟ್ಸ್ ಇರುವ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡ್ರೆ ಸಡನ್ ಆಗಿ ಫಿಟ್ಸ್ ಬಂದ್ರೆ ಬಿದ್ದೋಗ್ತಾರೆ ಅಂತ. ಸೊ ಇದು ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಇದರಿಂದ ಫಿಟ್ಸ್ ಬರುತ್ತೆ ಅಂತ ಅಲ್ಲ, ಈ ಸಿಚುವೇಶನ್ಸ್ ಅಲ್ಲಿ ಸಡನ್ ಆಗಿ ಫಿಟ್ಸ್ ಬಂದ್ರೆ ತೊಂದರೆ
1: ಹೇಳ್ತೀರಾ ಅಥವಾ ಹತ್ತಿದ್ರೆ ಬಂದ್ಬಿಡುತ್ತೆ. ಕೆಲವರು ಯಾರದೋ ಒಂದು ಕೇಳ್ತಾ ಇದ್ದೆ ನಾನು, ಚಿಕ್ಕವರು ಇದ್ದವಾಗ ಹೇಳಿರೋದನ್ನ ಅವ್ರು ಇದುವರೆಗೂ ಬೆಟ್ಟನೇ ಹತ್ತಿಲ್ಲ ಅಂತ ಹೇಳ್ತಾ ಇದ್ರು.
0: ಹಂಗೆ ಹತ್ತರಿಂದ ಏನಾಗಲ್ಲ, ಸಡನ್ ಆಗಿ ಬಿದ್ದ್ಬಿಟ್ರೆ ಅವ್ರ ಲೈಫ್ ಡೇಂಜರ್ ಅಂತ ಅಷ್ಟೇ.
1: ಇದರಿಂದ ಮತ್ತೆ ಮೆದುಳಿಗೇನು ತೊಂದರೆ ಇಲ್ಲ ಅಂದ್ರೆ, ವೈದ್ಯರು ಹೇಳಿದ ಹಾಗೆ ಔಷಧಿ ಉಪಚಾರ ಮಾಡ್ಕೊಳ್ಳೋದ್ರಿಂದ ಮೆದುಳಿಗೆ ಇನ್ನು ಹೆಚ್ಚಿನ ತೊಂದರೆ ಏನು ಆಗಲ್ಲ.
0: ಅದರಿಂದ ಸೈಡ್ ಎಫೆಕ್ಟ್ಸ್ ಎಲ್ಲ ಮೆಡಿಸಿನ್ಸ್ಗೂ ಇರುತ್ತೆ. ಪ್ಯಾರಾಸೆಟಮಾಲ್ ತಗೊಂಡ್ರು ಸೈಡ್ ಎಫೆಕ್ಟ್ ಇರುತ್ತೆ, ಬಟ್ ಸೈಡ್ ಎಫೆಕ್ಟ್ಗಿಂತ ಬೆನಿಫಿಟ್ ಜಾಸ್ತಿ ಇರುತ್ತೆ. ಸೊ ಆ ತರ ಮೆಡಿಸಿನ್ಸ್ ಪೇಷಂಟ್ಗೆ ಯಾವ ತರ ಮೆಡಿಸಿನ್ ಸೂಟ್ ಆಗುತ್ತೋ ನೋಡಿಕೊಂಡು ವೈದ್ಯರು ಕೊಡ್ತಾರೆ. ಸೊ ಅದು ಸೈಡ್ ಎಫೆಕ್ಟ್ಸ್ ಅವಾಗ ಅವಾಗ ಚೆಕ್ ಮಾಡಿಸ್ಕೊತಾ ಇರಬೇಕು. ಒಂದೊಂದು ಫಿಟ್ಸ್ ಟ್ಯಾಬ್ಲೆಟ್ ಚೂರು ಲಿವರ್ ಡ್ಯಾಮೇಜ್ ಬರಬಹುದು, ಒಂದೊಂದಕ್ಕೂ ಕಿಡ್ನಿ ಡ್ಯಾಮೇಜ್ ಬರಬಹುದು, ಬಟ್ ಅಪರೂಪ. ಆದ್ರೂ ವೈದ್ಯರ ಹತ್ರ 6 ತಿಂಗಳಿಗೆ ಒಂದ್ಸಲ ತೋರಿಸೋದ್ರಿಂದ ಬ್ಲಡ್ ಟೆಸ್ಟ್ ಮಾಡಿ ಚೆಕಪ್ ಮಾಡಿಸ್ಕೊಂಡು ಏನಾದ್ರೂ ಚೇಂಜಸ್ ಇದ್ರೆ ಮಾತ್ರ ಚೇಂಜ್ ಮಾಡ್ಕೋಬೇಕಾಗತ್ತೆ. ಫಿಟ್ಸ್ ಟ್ಯಾಬ್ಲೆಟ್ ಇಂದ ಮೆದುಳಿಗೆ ಏನು ಡ್ಯಾಮೇಜ್ ಆಗಲ್ಲ.
1: ಈಗ ಸ್ಟ್ರೋಕ್ ಬಗ್ಗೆ ಮಾತಾಡೋಣ.
0: ಸ್ಟ್ರೋಕ್ ಅಂದ್ರೆ ಏನಂದ್ರೆ, ಸಡನ್ ಆಗಿ ಬಾಡಿಯಲ್ಲಿ ಏನಾದ್ರೂ ಬಾಡಿ ಪಾರ್ಟ್ ಕೆಲಸ ಮಾಡ್ತಿಲ್ಲ, ಸಡನ್ ಆಗಿ ಬರ್ತಾ ಇರೋ ಚೇಂಜ್ ನ ನಾವು ಸ್ಟ್ರೋಕ್ ಅಂತ, ಲಕ್ವೆ ಅಂತ ಹೇಳ್ತೀವಿ.
1: ಲಕ್ವ.
0: ಸೊ ಸಡನ್ ಆಗಿ ಕೈ ಬಿದ್ದೋಗೋದು, ಸಡನ್ ಆಗಿ ಕಾಲು ಬಿದ್ದೋಗೋದು, ಇಲ್ಲ ಬಾಯಿ ಒಂದು ಸೈಡ್ಗೆ ಹೋಗೋದು, ಇಲ್ಲ ಮಾತು ತೊದ್ಲು ಬರೋದು, ಇಲ್ಲ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗೋದು, ಈ ತರ ಆಗ್ತಾ ಇದೆ ಅಂದ್ರೆ, ಏನಾದ್ರೂ ತುಂಬಾ ದಿನ ಇಲ್ಲ ಸಡನ್ ಆಗಿ ಈ ಒಂದೇ ನಿಮಿಷ ಚೆನ್ನಾಗಿದ್ರು ನೆಕ್ಸ್ಟ್ ನಿಮಿಷ ಚೆನ್ನಾಗಿಲ್ಲ, ಈ ತರ ಕೈ ಕಾಲು ಬಿದ್ದೋಗಿದೆ ಅಂದ್ರೆ ಸ್ಟ್ರೋಕ್ ಅಂತ ಅನ್ಕೋಬೇಕು.
1: ತಕ್ಷಣ ಆಗ್ಬಿಡುತ್ತಾ?
0: ತಕ್ಷಣ ಸಡನ್ ಆಗಿ ಏನಾಗುತ್ತೆ, ಮೆದುಳಲ್ಲಿ ಬ್ಲಡ್ ಕ್ಲಾಟ್ ಆಗ್ಬಿಡತ್ತೆ. ಸೊ ರಕ್ತ ಹೆಬ್ಬು ಕಟ್ಟಿ ಮೆದುಳಲ್ಲಿ ನರಗಳೆಲ್ಲ ಬ್ಲಾಕ್ ಆಗ್ಬಿಡತ್ತೆ. ಬ್ಲಾಕ್ ಆಗೋದ್ರಿಂದ ಏನಾಗುತ್ತೆ, ಆ ಪಾರ್ಟ್ ಡ್ಯಾಮೇಜ್ ಆಗ್ಬಿಡತ್ತೆ. ಸೊ ಮೆದುಳಿಗೆ ಯಾವಾಗ್ಲೂ ರಕ್ತ ಹೋಗ್ತಾನೆ ಇರಬೇಕು. ನಮ್ ಹಾರ್ಟ್ ಇಂದ ಮೆದುಳಿಗೆ ರಕ್ತನಾಳಗಳು ಯಾವಾಗ್ಲೂ ಫ್ರೀ ಆಗಿ ರಕ್ತ ಸರಫರ ನಡೀತಾನೆ ಇರಬೇಕು. ಸೊ ಸಡನ್ ಆಗಿ ಬ್ಲಾಕ್ ಆಗ್ಬಿಟ್ರೆ ಏನಾಗತ್ತೆ, ಬ್ರೈನ್ಗೆ ಆಕ್ಸಿಜನ್ ಹೋಗಲ್ಲ. ಬ್ರೈನ್ಗೆ ಆಕ್ಸಿಜನ್ ಹೋಗಲ್ಲ ಅಂದ್ರೆ ವಿತಿನ್ 5 ಮಿನಿಟ್ಸ್ ಅಲ್ಲಿ ಇರುವ ನರಗಳು, ನ್ಯೂರಾನ್ಸ್ ಅಂತೀವಿ, ಅದೆಲ್ಲ ಡ್ಯಾಮೇಜ್ ಆಗೋದು ಶುರು ಆಗ್ಬಿಡತ್ತೆ. ಸ್ಟ್ರೋಕ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ರಕ್ತ ಸ್ರಾವ ಆಗೋದು, ಅಂದ್ರೆ ರಕ್ತನಾಳ ಡ್ಯಾಮೇಜ್ ಆಗ್ಬಿಟ್ಟು ರಕ್ತ ಹೋಗೋದು. ಇನ್ನೊಂದು ರಕ್ತ ಹೆಬ್ಬು ಕಟ್ಟೋದು, ಅಂದ್ರೆ ರಕ್ತ ಬ್ಲಾಕ್ ಆಗ್ಬಿಟ್ಟಿದೆ. ನಮ್ಗೆ ನೋಡಕ್ಕೆ ಎರಡು ಒಂದೇ ತರನೇ ಇರುತ್ತೆ, ಕೈ ಬಿದ್ದೋಗೋದು, ಕಾಲ್ ಬಿದ್ದೋಗೋದು, ಬಾಯಿ ಸೈಡ್ಗೆ ಹೋಗೋದು, ಮಾತು ತೊದ್ಲು ಬರೋದು. ಸೊ ಆತರ ಸಡನ್ ಆಗಿ ಏನ್ ಲಕ್ಷಣ ಬಂದ್ರು ತಕ್ಷಣ ಡಾಕ್ಟರ್ ಹತ್ರ ತೋರಿಸ್ಬೇಕು. ವಿತಿನ್ 4.5 hours ಬಂದಿದ್ರೆ ಅಡ್ವಾಂಟೇಜ್ ಏನು ಅಂದ್ರೆ, ಡ್ಯಾಮೇಜ್ ನ ನಾವು ರಿವರ್ಸ್ ಮಾಡಬಹುದು. ಅಂದ್ರೆ ನರಗಳು ಏನೇನು ಡ್ಯಾಮೇಜ್ ಆಗ್ತಾ ಇದೆಯೋ ಅದನ್ನ ರಿವರ್ಸ್ ಮಾಡಬಹುದು. ಅದಕ್ಕೊಂದು ಇಂಜೆಕ್ಷನ್ ಇದೆ, ಥ್ರಾಂಬೋಲೈಸಿಸ್ ಅಂತೀವಿ. ಆ ಇಂಜೆಕ್ಷನ್ ಕೊಟ್ರೆ ಏನಾಗುತ್ತೆ, ರಕ್ತ ಹೆಬ್ಬಲ ಕರಗ್ಬಿಡತ್ತೆ. ಬಟ್ ಇದೇನಂದ್ರೆ ವಿತಿನ್ 4.5 hours, 4.5 ಗಂಟೆ ಒಳಗೆ ಬಂದ್ರೆ ಇದು ಕೊಡುವ ಗೋಲ್ಡನ್ ಅವರ್ ಒಳಗೆ ಬಂದ್ರೆ ಇದು ಮಾಡಕ್ಕೆ ಅವಕಾಶ ಇದೆ. ಇದು ರಕ್ತ ಹೆಬ್ಬು ಕಟ್ಟಿರೋರಿಗೆ, ಬ್ಲೀಡಿಂಗ್ ಜಾಸ್ತಿ ಆಗಿರೋರಿಗೆ ಬಿ ಪಿ ಕಂಟ್ರೋಲ್ ಮಾಡಿಕೊಂಡು ಆ ರಕ್ತ.
1: ಏನೇನು ಕಾರಣಗಳು ಮೇಡಮ್ ಈ ಸ್ಟ್ರೋಕ್ಗೆ?
0: ಸ್ಟ್ರೋಕ್ಗೆ ಬಿ ಪಿ ಜಾಸ್ತಿ ಆಗೋದು, ರಕ್ತ ಸ್ರಾವ ಆಗ್ತಿದೆ ಅಂದ್ರೆ ಬಿ ಪಿ ಜಾಸ್ತಿ ಆಗೋದರಿಂದ ಆಗತ್ತೆ, ರಕ್ತ ಹೆಬ್ಬು ಕಟ್ಟಿದೆ ಅಂದ್ರೆ ಅದು ಬಿ ಪಿ, ಶುಗರ್, ಇಲ್ಲ ಹಾರ್ಟ್ ಪ್ರಾಬ್ಲಮ್, ಇಲ್ಲ ಸ್ಮೋಕ್ ಮಾಡೋರು, ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಈ 5 ಕಾರಣದಿಂದ ರಕ್ತ ಹೆಬ್ಬು ಕಟ್ತಾ ಇರತ್ತೆ. ಸೊ ಶುಗರ್ ಬಿ ಪಿ ಇರುವರು ಮಂತ್ಲಿ ಚೆಕಪ್ ಮಾಡಿಸ್ಕೋಬೇಕು. ಶುಗರ್ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇರಬೇಕು, ಬಿ ಪಿ ಕಂಟ್ರೋಲ್ ಅಲ್ಲಿ ಇರಬೇಕು. ಸ್ಮೋಕ್ ಮಾಡೋರು ಸ್ಮೋಕಿಂಗ್ ನಿಲ್ಲಿಸಬೇಕು. ಹಾರ್ಟ್ ಪ್ರಾಬ್ಲಮ್ ಇರುವರು ಹಾರ್ಟ್ ಯಾವಾಗ್ಲೂ ಚೆಕಪ್, ಮಂತ್ಲಿ ಚೆಕಪ್ಸ್ ಹಾರ್ಟ್ ಡಾಕ್ಟರ್ ಹತ್ರ ಮಾಡಿಸ್ಕೋತಾ ಇರಬೇಕು. ಕೊಲೆಸ್ಟ್ರಾಲ್ ಇರುವರು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಕ್ಕೆ ಡಯಟ್ ಚೇಂಜಸ್ ಫಾಲೋ ಆಗಬೇಕು, ಎಕ್ಸಸೈಸ್ ಮಾಡಬೇಕು, ಅಂಡ್ ಕೊಲೆಸ್ಟ್ರಾಲ್ಗೆ ಟ್ಯಾಬ್ಲೆಟ್ಸ್ ತಗೋಬೇಕು.
1: ಇದು ವೈದ್ಯರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೋಬೇಕು. ಇದಕ್ಕೂ ಸಹ ಯಾವ ಲಕ್ಷಣಗಳು ಇರೋದಿಲ್ಲ ಬರೋದಕ್ಕೂ ಮೊದಲು.
0: ಇದು ಬರಕ್ ಮುಂಚೆ ಒಬ್ಬೊಬ್ಬರಿಗೂ ಗೊತ್ತಾಗ್ತಿರುತ್ತೆ, ಮೈನರ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಇದು ಅಪರೂಪ. ಈ ತರ ಸಡನ್ ಆಗಿ ಕೈ ಬಿದ್ದೋಗುತ್ತೆ, 5 ಮಿನಿಟ್ಸ್ ಆದ್ಮೇಲೆ ಇಂಪ್ರೂವ್ ಆಗ್ಬಿಡತ್ತೆ. ಈ ತರ ಆಗ್ತಾ ಇದೆ ಅಂದ್ರೆ ನೆಕ್ಸ್ಟ್ 1-2 days ಅಲ್ಲಿ ದೊಡ್ಡ ಸ್ಟ್ರೋಕ್ ಬರಕ್ಕೆ ಇದು ರೆಡಿ ಆಗ್ತಾ ಇದೆ ಅಂತ. ಇವಾಗ ಒಬ್ಬೊಬ್ರು ನಾವು ನೋಡ್ತಿರ್ತೀವಿ, 1 hour ಕೈ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ, ಆಮೇಲೆ ಇಂಪ್ರೂವ್ಮೆಂಟ್ ಅದೇ ಬಂದ್ಬಿಟ್ಟಿದೆ, ಅವರು ನಾರ್ಮಲ್ ಆಗ್ಬಿಟ್ಟಿದೆ ಅಂತ ಇಗ್ನೋರ್ ಮಾಡಿದ್ರು. ನೆಕ್ಸ್ಟ್ ವಿತಿನ್ 24 hours ದೊಡ್ಡ ಸ್ಟ್ರೋಕ್ ಆಗ್ಬಿಟ್ಟು ಕೈ ಕಾಲು ಫುಲ್ ಪ್ಯಾರಾಲಿಸಿಸ್ ಆಗ್ಬಿಟ್ಟಿದೆ. ಆ ಸ್ಟೇಜ್ ಅಲ್ಲಿ ಏನ್ ಮಾಡಕ್ಕಾಗಲ್ಲ. ಈ ತರ ಸ್ಟ್ರೋಕ್ ಲಕ್ಷಣಗಳು ಅಂದ್ರೆ ಇವಾಗ ಕೈ ಬಿದ್ದೋಗಿದೆ ಅಂದ್ರೆ ತಕ್ಷಣ ವೈದ್ಯರ ಹತ್ರ ತೋರಿಸ್ಬೇಕು. ಈವನ್ ಇಫ್ ಇಟ್ ಈಸ್ ಇಂಪ್ರೂವಿಂಗ್, ಇಂಪ್ರೂವ್ ಆಗ್ತಾ ಇದ್ರೂ ನಾವು ಟ್ಯಾಬ್ಲೆಟ್ಸ್ ಶುರು ಮಾಡ್ತೇವೆ. ರಕ್ತ ಕರೆಸೋ ಇಂಜೆಕ್ಷನ್ ಕೊಡಲ್ಲ, MRI ಮಾಡಿಸ್ಬಿಟ್ಟು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ದೀವಿ. ಅಂದ್ರೆ ಮತ್ತೆ ಆ ರಕ್ತ ಹೆಬ್ಬಲ್ಲ ಅದೇ ಕರಗ್ಬಿಡತ್ತೆ, ಮತ್ತೆ ಮತ್ತೆ ಆತರ ರಕ್ತ ಹೆಬ್ಬು ಫಾರ್ಮ್ ಆಗದಂಗೆ ಮಾತ್ರೆ ಕೊಡ್ತೀವಿ. ಸೊ ಸ್ಟ್ರೋಕ್ ಟ್ರೀಟ್ಮೆಂಟ್ ವಿತಿನ್ 4.5 hours ಬಂದ್ರೆ ರಕ್ತ ಹೆಬ್ಬು ಕರಗ್ಸಕ್ಕೆ ಇಂಜೆಕ್ಷನ್ ಕೊಡ್ತೀವಿ.

0: ಕೊಡ್ತೀವಿ. ಚೂರು ಲೇಟ್ ಆಗಿ ಬಂದ್ರೆ ಏನಂದ್ರೆ ಮತ್ತೆ ಮತ್ತೆ ರಕ್ತ ಹೆಬ್ಬ ಆಗದಂಗೆ ಮಾತ್ರೆ ಕೊಡ್ತೀವಿ. ಫಸ್ಟ್ 1 ವೀಕ್ ಅಲ್ಲಿ ಮೆದಡಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಸ್ಟ್ರೋಕ್ ಆದ್ಮೇಲೆ, ತಲೆಯಲ್ಲಿ ಊತ ಆಗೋದು, ಯಾಕಂದ್ರೆ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ. ಬ್ರೈನ್ ಡ್ಯಾಮೇಜ್ ಇವಾಗ ಸ್ಟ್ರೋಕ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೆಕ್ಸ್ಟ್ 24 ಅವರ್ಸ್ ತನಕ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಆ ಬ್ರೈನ್ ಡ್ಯಾಮೇಜ್ ನ ಕಡಿಮೆ ಮಾಡೋದು ಎಷ್ಟು ಹೆಂಗೆ ಅಂತ ನಾವು ಟ್ರೈ ಮಾಡ್ತೀವಿ. ಒಬ್ಬೊಬ್ಬರಿಗೂ ಸ್ವೆಲ್ಲಿಂಗ್ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಅನ್ಕಾನ್ಶಿಯಸ್ ಆಗ್ಬಿಟ್ಟು ಕೋಮಾಗ್ ಹೋಗ್ಬಿಡ್ತಾರೆ. ಆ ಸ್ಟೇಜ್ಗೆ ಹೋಗದಂಗೆ ಇಂಜೆಕ್ಷನ್ಸ್ ಕೊಡ್ಬೋದು. ಕೊಟ್ರು ಕೋಮಾಗ್ ಹೋಗ್ತಾ ಇದ್ದಾರೆ ಅಂದ್ರೆ ಸರ್ಜರಿ ಮಾಡಿಸ್ಬಿಟ್ಟು ಮೆದಳಲ್ಲಿ ಆ ಪ್ರೆಷರ್ನ ಕಡಿಮೆ ಮಾಡಿ ಪ್ರಾಣ ಉಳಿಸ್ತೀವಿ. ಸೊ ವಿತಿನ್ 4.5 ಅವರ್ಸ್ ಬಂದ್ರೆ ಕೈ ಕಾಲು ಉಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಆಫ್ಟರ್ 4.5 ಅವರ್ಸ್ ಏನಂದ್ರೆ ಪ್ರಾಣ ಉಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ.
1: ಇದು ಮೊದಲೇ ಅಂತೂ ಯಾರಿಗೂ ಗೊತ್ತಾಗಲ್ಲ.
0: ಮೈನರ್ ಸ್ಟ್ರೋಕ್ಸ್ ಏನಾದ್ರೂ ಬಂದ್ರೆ ಅವರು ತಕ್ಷಣ ಬಂದು ವೈದ್ಯರಿಗೆ ತೋರಿಸಿದ್ರೆ ಒಳ್ಳೇದು.
1: ಒಳ್ಳೇದು. ಈಗ ಬಂದ ನಂತರ ನೀವು ಔಷಧಿಗಳನ್ನು ಕೊಡ್ತೀರಾ, ಅದರ ಜೊತೆಗೆ ಬೇರೆ ಬೇರೆ ಏನ್ ಟ್ರೀಟ್ಮೆಂಟ್ ಇದೆ ಇದಕ್ಕೆ?
0: ಸ್ಟ್ರೋಕ್ಸ್ಗೆ ಗೋಲ್ಡನ್ ಅವರ್ ಆದ್ಮೇಲೆ ಬಂದ್ರೆ ಫಸ್ಟ್ 1 ವೀಕ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ, 3-4 ಡೇಸ್. ಯಾಕಂದ್ರೆ ಶುಗರ್ ಬಿಪಿ ಚೇಂಜಸ್ ಆಗ್ತಾ ಇರುತ್ತೆ, ಬಾಡಿ ಎಲ್ಲ ಸ್ಟ್ರೆಸ್ ಆಗ್ಬಿಡತ್ತೆ. ಸೊ ಶುಗರ್ ಬಿಪಿ ಚೇಂಜಸ್ ಜೊತೆಗೆ ಬ್ರೈನ್ ಸ್ವೆಲ್ಲಿಂಗ್ ಇದೆಲ್ಲ ಇರುತ್ತೆ. ಇದೆಲ್ಲ ಆದ್ಮೇಲೆ ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ಸ್ಟ್ರೋಕ್ ಟ್ಯಾಬ್ಲೆಟ್ಸ್, 2 ತರ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಬ್ಲಡ್ ರಕ್ತ ಹೆಬ್ಬು ಮತ್ತೆ ಮತ್ತೆ ಹೆಬ್ಬು ಕಟ್ಟದಂಗೆ ಬ್ಲಡ್ ಥಿನ್ನರ್ಸ್ ಕೊಡ್ತೀವಿ. ಅದು ಲೈಫ್ ಲಾಂಗ್ ತಗೋಬೇಕು. ತುಂಬಾ ಜನ ಮಾಡೋ ತಪ್ಪೇನು ಅಂದ್ರೆ ಒಂದ್ಸಲ ಸ್ಟ್ರೋಕ್ ಬಂದಿರುತ್ತೆ, ಅದು 1 ವೀಕ್ 10 ಡೇಸ್ ಅಲ್ಲಿ ಇಂಪ್ರೂವ್ ಆಗಿರುತ್ತೆ, ಸರಿ ಆಯ್ತು ಅಂತ ಮಾತ್ರ ಬಿಟ್ಬಿಡ್ತಾರೆ. 2 ಇಯರ್ಸ್ ಆದ್ಮೇಲೆ ಮತ್ತೆ ಸ್ಟ್ರೋಕ್ ಆಗುತ್ತೆ, ದಿಸ್ ಟೈಮ್ ಇಟ್ ವಿಲ್ ಬಿ ಎ ಬಿಗ್ ಸ್ಟ್ರೋಕ್, ಇನ್ನು ದೊಡ್ಡ ಸ್ಟ್ರೋಕ್ ಆಗ್ಬಿಡತ್ತೆ. ಸೊ ಸ್ಟ್ರೋಕ್ ಒಂದ್ಸಲ ಲೈಫ್ ಅಲ್ಲಿ ಬಂದಿದೆ ಅಂದ್ರೆ ಜೀವನ ಫುಲ್ ಮಾತ್ರೆ ತಗೋಬೇಕು. 2 ತರ ಮಾತ್ರೆ, ಅದು ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಹಾಸ್ಪಿಟಲ್ಸ್ ಅಲ್ಲೂ, ಎಲ್ಲ ಕ್ಲಿನಿಕ್ಸ್ ಅಲ್ಲೂ, ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲೂ ಎಲ್ಲ ಕಡೆ ಸಿಗುತ್ತೆ. ಅದು ತುಂಬಾ ಚೀಪ್ ಟ್ಯಾಬ್ಲೆಟ್, ಅದರಿಂದ ಯಾವ ತರ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆ 2 ತರ ಮಾತ್ರೆಗಳು ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಅಂಡ್ ಸ್ಟ್ರೋಕ್ಗೆ ಇದು ರಕ್ತ ಹೆಬ್ಬು ಪ್ರಿವೆಂಟ್ ಮಾಡಕ್ಕೆ, ಇದನ್ನ ಪ್ರಿವೆಂಟಿವ್ ಮೆಡಿಸಿನ್ ಅಂತೀವಿ. ಸೊ ಮತ್ತೆ ಸ್ಟ್ರೋಕ್ ಬರದಂಗೆ ಈ ಮಾತ್ರೆ ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಇದು ಜೊತೆಗೆ ಕೈ ಕಾಲು ಬಿದ್ದಿರುತ್ತಲ್ವಾ, ಆಲ್ರೆಡಿ ಡ್ಯಾಮೇಜ್ ಆಗಿರೋದು, ಅದನ್ನ ಫಿಸಿಯೋಥೆರಪಿ ಮಾಡಿಸ್ಬೇಕಾಗತ್ತೆ. ಫಿಸಿಯೋಥೆರಪಿ ಅಂದ್ರೆ ವ್ಯಾಯಾಮ ಮಾಡಿಸೋದು. ಸೊ ಕೈನ ನಾವೇನಂದ್ರೆ ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತೀವಿ. ಸೊ ಕೈನ ಅಲ್ಲಾಡಿಸ್ತಾ, ಕೈಗೆ ಎಕ್ಸಸೈಸ್ ಕೊಟ್ರೆ ಏನಂದ್ರೆ ಬ್ರೈನ್ಗೆ ಚೂರು ನಾವು ಸ್ಟಿಮ್ಯುಲಸ್ ಕೊಟ್ಟದಂಗ ಆಗತ್ತೆ, ಅಂದ್ರೆ ಮೆದಳಿಗೆ ಇನ್ಚೂರು ನಾವು ರಿಕವರ್ ಆಗ್ಬೇಕು ಆಗ್ಬೇಕು ಆಗ್ಬೇಕು ಅನ್ಸುತ್ತೆ. ಆವಾಗ ಕೈ ಹಗುರವಾಗುತ್ತೆ, ಪ್ಲಸ್ ಅದ್ರ ಜೊತೆಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಸೊ ಫಿಸಿಯೋಥೆರಪಿ, ಕೈಗೆ ಕಾಲ್ಗೆ ಫಿಸಿಯೋಥೆರಪಿ, ಮಾತು ತೊದಲಿರುವವರಿಗೆ ಸ್ಪೀಚ್ ಥೆರಪಿ. ಅಂದ್ರೆ ನಾವು ಚಿಕ್ಕ ಮಕ್ಕಳಿಗೆ ಹೆಂಗ್ ಮಾತು ಹೇಳ್ಕೊಡ್ತೀವೋ ಸ್ಪೀಚ್ ಥೆರಪಿಸ್ಟ್ ಅಂತ ಇರ್ತಾರೆ, ಅವರು ಇದೇ ತರ ಮಾತಾಡಿಸ್ತಾ ಮಾತಾ ಹೆಂಗೆ ಮಾತಾಡಿಸ್ಬೇಕು ಹೇಳ್ಕೊಡ್ತಾರೆ. ಮಾತಾಡಿಸ್ತಾ ಮಾತಾಡಿಸ್ತಾ ಇದ್ರೆ ಮಾತನ್ನು ಇಂಪ್ರೂವ್ ಆಗತ್ತೆ. ಒಬ್ಬೊಬ್ರಿಗೂ ನುಂಗದು ತೊಂದರೆ ಇರುತ್ತೆ, ನುಂಗದಕ್ಕೂ ಹೆಂಗೆ ಸೇಫ್ ಆಗಿ ನುಂಗ್ಸೋದು ಇದೆಲ್ಲ ಹೇಳ್ಕೊಡ್ತೀವಿ, ಇದೆಲ್ಲ ಫಾಲೋ ಆಗಬೇಕಾಗತ್ತೆ.
1: ಇದು ಹೆರಿಡಿಟಿನಲ್ಲಿ ಬರುತ್ತಾ ಮೇಡಮ್ ಕಾಯಿಲೆ?
0: ಹೆರಿಡಿಟಿಯಿಂದ ಸ್ಟ್ರೋಕ್ ಬರೋದು ತುಂಬಾ ಅಪರೂಪ, ವೆರಿ ರೇರ್. ಯೂಶ್ವಲಿ ನಾನು 5 ಕಾಸಸ್ ಹೇಳಿದಿನಲ್ವಾ, ಬಿಪಿ, ಶುಗರ್, ಕೊಲೆಸ್ಟ್ರಾಲ್, ಹಾರ್ಟ್ ಪ್ರಾಬ್ಲಮ್, ಸ್ಮೋಕಿಂಗ್. ಸೊ ನಾವು ಸ್ಟ್ರೋಕ್ ಯೂಶ್ವಲಿ ನೋಡೋದು 45-50 ಇಯರ್ಸ್ ಅವರಲ್ಲಿ, ಯಾಕಂದ್ರೆ ನಮ್ಗೆ ಶುಗರ್ ಬಿಪಿ ಎಲ್ಲ ಶುರು ಆಗೋದು ಆಗ ಇದೆ. ಅಪರೂಪಕ್ಕೆ ಚಿಕ್ಕ ಮಕ್ಕಳಲ್ಲೂ ಸ್ಟ್ರೋಕ್ ಬರಬಹುದು. ಚಿಕ್ಕ ಮಕ್ಕಳಿಗೆ ಬರ್ತಾ ಇದೆ ಅಂದ್ರೆ ಸಮ್ ಜೆನೆಟಿಕ್ ಕಾಸ್, ಅಂದ್ರೆ ಅವ್ರಿಗೆ ರಕ್ತನಾಳ ಬೇರೆ ಕಾರಣದಿಂದ ಏನಕ್ಕೋ ಬ್ಲಾಕ್ ಆಗ್ತಿದೆ. ಚಿಕ್ಕ ಮಕ್ಕಳಿಗೆ ಕೊಲೆಸ್ಟ್ರಾಲ್ ಇದೆಲ್ಲ ಏನಿರಲ್ಲ. ಸೊ ಅವರಿಗೆ ಹೆರಿಡಿಟ್ರಿ ಕಾಸ್, ಅಂದ್ರೆ ಅವ್ರ ತಂದೆ ತಾಯಿ ಪೂರ್ವಿಕರು ಯಾರಿಗೋ ಇದ್ದಿರುತ್ತೆ ಆ ಜೀನ್, ಆ ಡಿಫೆಕ್ಟಿವ್ ಜೀನ್ ಇಂದ ಅವ್ರಿಗೂ ರಕ್ತನಾಳ ಬ್ಲಾಕ್ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಕರಗಿಸುವ ಇಂಜೆಕ್ಷನ್ ಅದಿನ್ನು FDA ಅಪ್ರೂವಲ್ ಬಂದಿಲ್ಲ, ಅಂದ್ರೆ ಅದಿನ್ನು ನಾವು ಯೂಸ್ ಮಾಡ್ತಿಲ್ಲ, ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ. ಚಿಕ್ಕ ಮಕ್ಕಳಿಗೆ ಏನಂದ್ರೆ ಸ್ಟ್ರೋಕ್ ಬಂದಿದೆ ಅಂದ್ರೆ ಯಾವ ಕಾರಣಕ್ಕೆ ಬಂದಿದೆ ಅಂತ ಇನ್ನೂ ಹುಡುಕ್ಬೇಕು. ಅಂದ್ರೆ ರಕ್ತದಲ್ಲಿ ಏನಾದ್ರೂ ಚೇಂಜಸ್ ಇದೆಯಾ, ಬ್ಲಡ್ ಟೆಸ್ಟ್ ಇದೆಯಾ, ಬ್ಲಡ್ ಚೇಂಜಸ್ ಇದೆಯಾ ಅಂತ ನೋಡಿ ಅದು ಮಾಡ್ಬೇಕಾಗತ್ತೆ. ಅವ್ರಿಗೂ ಫಿಸಿಯೋಥೆರಪಿ ಟ್ಯಾಬ್ಲೆಟ್ಸ್ ಇದೆಲ್ಲ ನೋಡಿ ಕೊಡ್ಬೇಕಾಗತ್ತೆ.
1: ಇಷ್ಟೆಲ್ಲ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಒಂದ್ ಸರ್ತಿ ಸ್ಟ್ರೋಕ್ ಬಂದಾಗ. ಮೇಡಮ್, ಇದಕ್ಕೇನಾದ್ರೂ ಋತುಗಳು, ಚಳಿಗಾಲ ಜಾಸ್ತಿ ಆದಾಗ ಸ್ಟ್ರೋಕ್ ಆಗೋದು ಹೆಚ್ಚು ಅಂತೆಲ್ಲ ಹೇಳ್ತಾರಲ್ಲ, ನಿಜನ ಅಥವಾ ಮಿತ್ ಅದು, ಅಥವಾ ಸ್ಟ್ರೋಕ್ ಬಗ್ಗೆ ಇರುವಂತ ಮಿತ್ಸ್ ಗಳೇನು?
0: ಸ್ಟ್ರೋಕ್ ಕೋಲ್ಡ್ ವೆದರ್ ಅಲ್ಲಿ ನಾವು ನೋಡೋದ ಪ್ರಕಾರ ಸ್ಟ್ರೋಕ್ಸ್ ಜಾಸ್ತಿ ಆಗತ್ತೆ. ಅದು ಟ್ರಿಗ್ಗರ್, ರಕ್ತ ಹೆಬ್ಬು ಕಟ್ಟೋದು ಜಾಸ್ತಿ ಇರುತ್ತೆ. ಅಂಡ್ ಅದು ನಾವು ವಿ ಕಾಂಟ್ ಅವಾಯ್ಡ್ ದಟ್. ನಾವೇನಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತೂ ಈ 5 ಇರುತ್ತೆ, ಈ ಶುಗರ್ ಬಿಪಿ ಇದೆಲ್ಲ ಕಂಟ್ರೋಲ್ ಇಟ್ಕೊಳ್ಳೋದೇ ಇರುತ್ತೆ. ಬಟ್ ನಾವು ನೋಡಿದ ಪ್ರಕಾರ ವಿಂಟರ್ ಸೀಸನ್ ಅಲ್ಲಿ ಸ್ಟ್ರೋಕ್ಸ್ ಜಾಸ್ತಿ ಬರುತ್ತೆ. ಅಂಡ್ ನಿದ್ದೆಯಲ್ಲಿ ಎದ್ದಿದ ಮೇಲೇನು ಸ್ಟ್ರೋಕ್ಸ್ ಜಾಸ್ತಿ ಇರುತ್ತೆ. ಅದು ಮಾರ್ನಿಂಗ್ ಟೈಮ್, ರಾತ್ರಿ ಮಲ್ಕೊಳ್ಳುವಾಗ ಚೆನ್ನಾಗಿರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಈ ತರ ಕೈ ಕಾಲು ಬಿದ್ದೋಗೋದು, ಅದು ನೋಟಿಸ್ ಮಾಡಿರ್ತಾರೆ. ಸ್ಟ್ರೋಕ್ಸ್ ಅಲ್ಲಿ ಮಿತ್ತೇನು ಅಂದ್ರೆ ಬಂದ್ಮೇಲೆ ಇನ್ನು

0: ಏನು ಮಾಡೋಕ್ಕಾಗಲ್ಲ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್ಸ್. ಗೋಲ್ಡನ್ ಅವರ್ ಬಗ್ಗೆ ಇನ್ನೂ ಅವೇರ್ನೆಸ್ ಜಾಸ್ತಿ ಆಗಬೇಕು. ಸೊ ಸ್ಟ್ರೋಕ್ ಆದ ತಕ್ಷಣ ಏನು ಮಾಡ್ತಾರೆ, ನಾಟ್ಯ ಬುಸ್ತಿ ಅಂತ ಕೈಗೆ ಫಸ್ಟ್ ಸ್ಟ್ರೋಕ್ ಬಂದಿದೆ ಅಂದರೆ ಇದು ಮೆದುಳು ಪ್ರಾಬ್ಲಮ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಕೈ ಕಾಲು ಬಿದ್ದಿದೆ ಅಂದರೆ ಕೈ ಉಜ್ಜೋದು ಕಾಲು ಉಜ್ಜೋದ್ರಿಂದ ಏನಾಗಲ್ಲ. ಸೊ ಕೈಗೆ ಕಾಲಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ, ದಟ್ ಈಸ್ ನಾಟ್ ರೈಟ್. ಸೊ ಸ್ಟ್ರೋಕ್ ಬಂದಿದೆ ಅಂದರೆ ಮೆದುಳಲ್ಲೇ ತೊಂದರೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನೊಂದೇನಂದ್ರೆ ಎಷ್ಟು ಮಾಡಿದ್ರು ಒಂದೊಂದು ಬಿಗ್ ಸ್ಟ್ರೋಕ್ಸ್ ಇರುತ್ತೆ, ದೊಡ್ಡ ಸ್ಟ್ರೋಕ್ ಆಗಿ ಡ್ಯಾಮೇಜ್ ಜಾಸ್ತಿ ಇರುತ್ತೆ ಮೆದುಳಲ್ಲಿ, ಅವ್ರಿಗೂ ಕೈ ಕಾಲು ಇಂಪ್ರೂವ್ಮೆಂಟ್ ಬರಲ್ಲ. ಮತ್ತೆ ಏನಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಟ್ರೀಟ್ಮೆಂಟ್ ನಿಲ್ಲಿಸ್ಬಿಡ್ತಾರೆ. ಸ್ಟ್ರೋಕ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಆಲ್ರೆಡಿ ಆಗಿರುವ ಸ್ಟ್ರೋಕ್ಗಲ್ಲ, ಫ್ಯೂಚರ್ ಸ್ಟ್ರೋಕ್ಸ್ ಬರದಂಗೆ ಕೊಡೋದು. ಆಲ್ರೆಡಿ ಡ್ಯಾಮೇಜ್ ಆಗಿರೋದು ಕೈ ಕಾಲನ ಅದು ಫಿಸಿಯೋಥೆರಪಿ ಮಾಡಿ ಮಾಡಿ ಮಾಡಿ ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು. ಅಂಡ್ ಸ್ಟ್ರೋಕ್ ಟ್ಯಾಬ್ಲೆಟ್ಸ್ ಅಂತೂ ಲೈಫ್ ಲಾಂಗ್ ತಗೋಬೇಕು.
1: ಮತ್ತೆ ಇದಲ್ಲದೇನೆ ಮೆದುಳಿನ ಆರೋಗ್ಯ, ಏನಾದ್ರೂ ಮೆದುಳಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಹೇಳಿದ ಹಾಗೆ ಕಾರಣಗಳು ಬೇರೆ ಬೇರೆ ಇದೆ, ಆದ್ರೆ ಇದೆಲ್ಲವೂ ಸೇರಿ ಮೆದುಳಿಗೆ ತೊಂದರೆ ಆದಾಗ ಈ ತರದ ಕಾಯಿಲೆಗಳು ಬರುತ್ತೆ. ಮೆದುಳಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಎಲ್ರು?
0: ಮೆದುಳಿನ ಆರೋಗ್ಯ ಫಸ್ಟ್ ಥಿಂಗ್ ನಮ್ಮ ಊಟ, ಊಟ ತಿಂಡಿಯಲ್ಲಿ ಫಸ್ಟ್ ಟೈಮ್ ಟೈಮ್ಗೂ ಊಟ ಮಾಡೋದು. ಅಂಡ್ ಮೆದುಳಿಗೆ ಏನಂದ್ರೆ ಯಾವಾಗ್ಲೂ ಕಂಟಿನ್ಯೂಸ್ ಗ್ಲೂಕೋಸ್ ಸಪ್ಲೈ ಅನ್ನೋದು ಬೇಕು. ಅಂದ್ರೆ ನಾವು ತಗೊಳ್ಳೋ ಆಹಾರದಿಂದಾನೆ ಅದಕ್ಕೆ ಫುಡ್ ಬರೋದು, ಮೆದುಳಿಗೆ ಎನರ್ಜಿ ಬರೋದು. ಇದಕ್ಕೆ ತುಂಬಾ ಜನರಿಗೂ ಖಾಲಿ ಹೊಟ್ಟೆಯಲ್ಲಿರುವಾಗ ತಲೆನೋವುಗಳು ಶುರು ಆಗುತ್ತೆ. ಸೊ ಟೈಮ್ ಟೈಮ್ಗೂ ಫುಡ್ ತಗೊಳ್ಳೋದು, ಅದು ಫಸ್ಟ್ ಫುಡ್ ಟೈಮಿಂಗ್ಸ್. ಸೆಕೆಂಡ್ ಏನು ಅಂದ್ರೆ ಕ್ವಾಲಿಟಿ ಆಫ್ ಫುಡ್. ನಾವು ತಗೊಳ್ಳೋದು ಆದಷ್ಟು ಫ್ರೆಶ್ ಫುಡ್, ಮೇಡ್ ಅಟ್ ಹೋಮ್ ಮೇಡ್ ಫುಡ್, ಅವಾಯ್ಡ್ ಜಂಕ್ ಫುಡ್. ಫ್ರೆಶ್ ಫುಡ್ ಅಂದ್ರೆ ವೆಜಿಟೇಬಲ್ಸ್, ಫ್ರೂಟ್ಸ್, ಆಮೇಲೆ ಡೈರಿ ಅಂದ್ರೆ ಮಿಲ್ಕ್ ಪ್ರಾಡಕ್ಟ್ಸ್, ಇದು ಇರೋ ತರ ತಗೋಬೇಕು. ಅಂಡ್ ಪ್ರೋಟೀನ್ ರಿಚ್ ಫುಡ್ ತಗೋಬೇಕು. ಡ್ರೈ ಫ್ರೂಟ್ಸ್, ಮೆದುಳಿಗೆ ಡ್ರೈ ಫ್ರೂಟ್ಸ್ ಲೈಕ್ ವಾಲ್ನಟ್ಸ್, ಪಿಸ್ತಾ, ಇದರಲ್ಲಿ ಒಳ್ಳೆ ಫ್ಯಾಟಿ ಆಸಿಡ್ಸ್ ಇದು ಇರುತ್ತೆ. ಅಂಡ್ ಫಿಶ್ ತಗೊಳ್ಳೋವರಿಗೆ ಫಿಶ್ ಇಸ್ ಎ ಗುಡ್ ಸೋರ್ಸ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಅದು ಬ್ರೈನ್ ಹೆಲ್ತ್ಗೆ ಇಂಪಾರ್ಟೆಂಟ್. ಫಿಶ್ ತಗೋತಿಲ್ಲ ಅಂದ್ರೆ ದೇ ಕ್ಯಾನ್ ಕನ್ಸ್ಯೂಮ್ ವಾಲ್ನಟ್ಸ್, ಇದು ತಗೋಬಹುದು, ವಾಲ್ನಟ್ಸ್ ಅಂಡ್ ಪಿಸ್ತಾ ಅಂಡ್ ಅದರ್ ಡ್ರೈ ಫ್ರೂಟ್ಸ್. ಸೆಕೆಂಡ್ ಥಿಂಗ್ ಸ್ಲೀಪ್, ನಿದ್ದೆ. ಸೊ ನಿದ್ದೆ ಅನ್ನೋದು ಮೆದುಳು ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್. ನಿದ್ದೆ ಅಲ್ಲಿ ಏನಾಗತ್ತೆ ಅಂದ್ರೆ ನಾವು ನಿದ್ದೆ ಮಾಡ್ತಿರುವಾಗ ಬ್ರೈನ್ ರೆಸ್ಟ್ ತಗೊಳತ್ತೆ. ಸೊ ಬ್ರೈನ್ ಅಲ್ಲಿ ಇರುವ ಮಾಲಿನ ವೇಸ್ಟ್ ಮೆಟೀರಿಯಲ್ಸ್ ಅಲ್ಲ ಅದೆಲ್ಲ ಏನಾಗುತ್ತೆ ನಾವು ನಿದ್ದೆ ಮಾಡ್ತಿರುವಾಗ ಕ್ಲಿಯರ್ ಆಗ್ಬಿಡತ್ತೆ. ಸೊ ಕ್ಲಿಯರ್ ಆಗ್ಬಿಟ್ಟು ಬ್ಲಡ್ ಇಂದ ಯೂರಿನ್ ಅಲ್ಲಿ ಹೋಗ್ಬಿಡತ್ತೆ. ಸೊ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಆ ವೇಸ್ಟ್ ಎಲ್ಲ ಹಂಗಂಗಂಗೆ ಅಕ್ಯುಮುಲೇಟ್ ಆಗತ್ತೆ. ಇದರಿಂದ ಏನು ಗೊತ್ತಾಗಿದೆ ಅಂದ್ರೆ ನಿದ್ದೆ ಕಡಿಮೆ ಮಾಡುವವರಿಗೆ ಡೆಮೆನ್ಷಿಯಾ ಅಂದ್ರೆ ಮರುವಿನ ಕಾಯಿಲೆ ಜಾಸ್ತಿ ಬರಕ್ಕೆ ಚಾನ್ಸ್ ಇದೆ. ಸೊ ನಿದ್ದೆ ಕಡಿಮೆ ಮಾಡಂಗಿಲ್ಲ, ಫುಡ್ ಟೈಮ್ ಟೈಮ್ಗೆ ತಗೋಬೇಕು. ಅಂಡ್ ಎಕ್ಸಸೈಸ್, 35-40 minutes ಆಫ್ ಎಕ್ಸಸೈಸ್. ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ, ಬ್ರೈನ್ ಆಕ್ಟಿವ್ ಆಗುತ್ತೆ, ಬ್ರೈನ್ಗೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಎಕ್ಸಸೈಸ್ ಇಂದ ಕೊಲೆಸ್ಟ್ರಾಲ್, ಶುಗರ್, BP ಇದೆಲ್ಲ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಅದರಿಂದನೂ ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಾವು ಕಾನ್ಸ್ಟೆಂಟ್ ಆಗಿ ಏನಂದ್ರೆ ಬ್ರೈನ್ಗೂ ಸ್ಟಿಮ್ಯುಲಸ್ ಕೊಡಬೇಕು, ಅಂದ್ರೆ ಸುಡೋಕು, ಪಜಲ್ಸ್, ಈ ತರ ಸುಮ್ನೆ ರೀಲ್ಸ್ ನೋಡೋದು ಬದಲು ಫ್ರೀ ಟೈಮ್ ಸಿಕ್ಕಿದ್ರೆ ಏನಾದ್ರೂ ಬುಕ್ ಓದೋದು, ಎಸ್ಪೆಷಲಿ ಮರುವಿನ ಕಾಯಿಲೆ ಶುರು ಆಗ್ತಿರೋವರೆಗೆ ಇದು ತುಂಬಾ ಹೆಲ್ಪ್ ಆಗತ್ತೆ. ಅಂಡ್ ಒಳ್ಳೆ ಮ್ಯೂಸಿಕ್ ಕೇಳೋದು, ನಮಗೂ ಯಾವ ತರ ಮ್ಯೂಸಿಕ್ ಇಷ್ಟ ಇರುತ್ತೋ, ಮ್ಯೂಸಿಕ್ ಆಲ್ಸೋ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಬ್ರೈನ್ ಹೆಲ್ತ್. ಯೋಗ, ಮೆಡಿಟೇಷನ್, ಇದೆಲ್ಲ ನಾರ್ಮಲ್ ಬ್ರೈನ್ ನಾರ್ಮಲ್ ಹೆಲ್ತ್ ಅಲ್ಲಿ ಇರಕ್ಕೆ ಇಟ್ ವಿಲ್ ಹೆಲ್ಪ್ ಎ ಲಾಟ್.
1: ತುಂಬಾ ಧನ್ಯವಾದಗಳು. ಇದುವರೆಗೆ ಅಪಸ್ಮಾರ ಮತ್ತು ಲಕ್ವ, ಎಪಿಲೆಪ್ಸಿ ಮತ್ತೆ ಸ್ಟ್ರೋಕ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಕುರಿತಂಗೆ, ಮತ್ತು ಉಳಿದಂತೆ ಮೆದುಳಿನ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು.
0: ಥ್ಯಾಂಕ್ಸ್ ಮೇಡಮ್.
2: ಇದುವರೆಗೆ ಅಪಸ್ಮಾರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಹಾಸನದ ಡಾಕ್ಟರ್ ವತ್ಸಲಾ ಲಕ್ಷ್ಮಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ದಿನಕಾಲದ ಉದ್ಯೋಗ ಪುರುಷ ಲಕ್ಷಣ ಎಂಬ ಮನೋಭಾವನೆಯು ಇಂದು ಉದ್ಯೋಗ ಮಾನವ ಲಕ್ಷಣ ಎಂಬ ನಿರ್ಧಾರಕ್ಕೆ ನಮ್ಮ ಸಾಮಾಜಿಕ ವ್ಯವಸ್ಥೆ ತಲುಪಿದೆ. ಆದರೆ 2010 ನಂತರದ ಕಾಲಘಟ್ಟದಿಂದ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಕೆಲಸ ಹುಡುಕುವವರಾಗುವ ಬದಲು ಕೆಲಸ ನೀಡುವವರಾಗುವುದು ಮುಖ್ಯ, ಅಂದರೆ ಉದ್ಯಮಿಯಾಗುವುದು ಅತ್ಯಂತ ಗೌರವಾನ್ವಿತ ಮತ್ತು ಲಾಭದಾಯಕ ನಿರ್ಧಾರವಾಗಿದೆ. ಇಂದು ಉದ್ಯೋಗಗಳನ್ನು ಪಡೆಯಲು ಹಲವಾರು ಕಂಪನಿಗಳು ಸಂಸ್ಥೆಗಳು ವಿಪುಲವಾಗಿವೆ. ಯುವಜನರು ಹೊಸ ಆಲೋಚನೆಗಳೊಂದಿಗೆ ಕಡಿಮೆ ಬಂಡವಾಳದೊಂದಿಗೆ ಸ್ವಂತ ಉದ್ಯಮ ಮತ್ತು ಸ್ಟಾರ್ಟ್ಅಪ್ ಆರಂಭಿಸಲು ಬಯಸಿದರೆ ಅವರು ಯಶಸ್ವಿಯಾಗಲು ಅನುಸರಿಸಬೇಕಾದ ಕೌಶಲ್ಯಗಳಿವೆ. ಉದ್ಯಮಶೀಲತೆಯು ಕೇವಲ ಹಣ ಸಂಪಾದನೆಯ ಮಾರ್ಗವಲ್ಲ, ಅದು ದೇಶದ ಆರ್ಥಿಕತೆಯನ್ನು, ಜಿಡಿಪಿ, ರಾಷ್ಟೀಯ ಆದಾಯಗಳನ್ನು ಬೆಳೆಸುವ ಮತ್ತು ಸಮಾಜಕ್ಕೆ ಹೊಸ ದಿಕ್ಕು ನೀಡುವ ಶಕ್ತಿಯಾಗಿದೆ. ಶಿಸ್ತು, ನಿರಂತರ ಪರಿಶ್ರಮ ಮತ್ತು ಗ್ರಾಹಕರ ಮೇಲಿನ ಗೌರವ ನಿಮ್ಮನ್ನು ಯಶಸ್ವಿ ಉದ್ಯಮಿಯನ್ನಾಗಿ ಮಾಡುತ್ತದೆ. ಸರಿಯಾದ ಆಲೋಚನೆ, ಮಾರುಕಟ್ಟೆಯ ಸರಿಯಾದ ತಿಳುವಳಿಕೆ, ಸಣ್ಣ ಮಟ್ಟದಿಂದ ಉದ್ಯಮ ಆರಂಭ, ಸೋಲನ್ನು ಎದುರಿಸುವ ಧೈರ್ಯ ಮೊದಲಾದ ಮನಸ್ಥಿತಿಗಳು ಉದ್ಯಮಿಯಾಗಲು ಪ್ರೇರಣೆ ಒದಗಿಸುತ್ತದೆ. ಈ ಎಲ್ಲ ಕಾರ್ಯಯೋಜನೆಗಳಿಗೆ 2015 ಕೇಂದ್ರ ಸರ್ಕಾರವು 16 ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಸಿದ್ಧಪಡಿಸಿ ವಿಕಸಿತ ಭಾರತದ ನಿರ್ಮಾಣಕ್ಕೆ ಕಂಕಣಬದ್ದವಾಗಿ ಆರ್ಥಿಕ ಸ್ವಾವಲಂಬನೆಯನ್ನು ದೇಶದ ಜನತೆಗೆ ನೀಡಲು ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಅವುಗಳಲ್ಲಿ ಪ್ರಮುಖವಾದ ಯೋಜನೆ ಸ್ಟ್ಯಾಂಡ್ ಅಪ್ ಇಂಡಿಯಾ. ಈ ಯೋಜನೆಯು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಒಂದು ಪ್ರಮುಖ ಉಪಕ್ರಮವಾಗಿದೆ. ಸಮಾಜದ ಕೆಳಹಂತದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು ಮತ್ತು ಇದುವರೆಗೆ ಸರಿಯಾದ ಆರ್ಥಿಕ ನೆರವು ಸಿಗದ ಜನರಿಗೆ ತಮ್ಮದೇ ಆದ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಧನಸಹಾಯ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ ಪ್ರಕಾರ ದೇಶದ ಎಲ್ಲ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕ್ಗಳ ಪ್ರತಿಯೊಂದು ಬ್ಯಾಂಕ್ ಶಾಖೆಯು ಕನಿಷ್ಠ ಇಬ್ಬರಿಗೆ ಸಾಲ ಸೌಲಭ್ಯವನ್ನು ನೀಡಬೇಕು. ಒಬ್ಬರು ಮಹಿಳಾ ಉದ್ಯಮಿ ಮತ್ತು ಇನ್ನೊಬ್ಬರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಉದ್ಯಮಿಯೇ ಆಗಿರಬೇಕು ಎಂಬ ಷರತ್ತು ಮಾಡಿ ಮಹಿಳಾ ಮತ್ತು ಶೋಷಿತರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದೇ ಆಗಿದೆ. ಭಾರತದಲ್ಲಿ ಸಮಗ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಭಾರತ ಸರ್ಕಾರವು 5 ಏಪ್ರಿಲ್ 2016 ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನು ಆರಂಭಿಸಿತು. ಈ ಯೋಜನೆಯನ್ನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಾದ ಪರಿಶಿಷ್ಟಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಉದ್ಯಮಿಗಳಿಗೆ ಹೊಸ ಉದ್ಯಮಗಳನ್ನು ಆರಂಭಿಸಲು ಆರ್ಥಿಕ ನೆರವು ಹಾಗೂ ಬ್ಯಾಂಕ್ ಸಾಲವನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಪ್ರತಿಯೊಂದು ಬ್ಯಾಂಕ್ ಶಾಖೆಯು ಎಸ್ಸಿ ಮತ್ತು ಎಸ್ಟಿ ಉದ್ಯಮಿ ಹಾಗೂ ಮಹಿಳಾ ಉದ್ಯಮಿಗೆ ಸಾಲ ನೀಡಲು ಪ್ರೋತ್ಸಾಹಿಸಲಾಗುತ್ತದೆ. ಹೊಸ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ಸ್ವಯಂ ಉದ್ಯೋಗವನ್ನು ಹೆಚ್ಚಿಸುವುದು, ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಮತ್ತು ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುವುದು ಈ ಯೋಜನೆಯ ಪ್ರಮುಖ ಆಶಯವಾಗಿದೆ. ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಎಲ್ಲ ವರ್ಗದ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದೇ ಈ ಯೋಜನೆಯ ಪ್ರಮುಖ ಸದುದ್ದೇಶ. ಇದರ ಬಹುಮುಖ್ಯವಾಗಿರುವಂತಹ ಉದ್ದೇಶಗಳು ಹೊಸ ಉದ್ಯಮಗಳನ್ನು ಸ್ಥಾಪಿಸಲು ಹಣಕಾಸಿನ ನೆರವು ಒದಗಿಸುವುದು, ಸ್ವಯಂ ಉದ್ಯೋಗ ಮತ್ತು ಉದ್ಯೋಗ ಸೃಷ್ಟಿ ಹೆಚ್ಚಿಸುವುದು, ಬ್ಯಾಂಕ್ ಸಾಲವನ್ನು ಸುಲಭವಾಗಿ ಪಡೆಯಲು ಅವಕಾಶ ಕಲ್ಪಿಸುವುದು, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯಮ ಅಭಿವೃದ್ಧಿಯನ್ನು ಉತ್ತೇಜಿಸುವುದು, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಬಲಪಡಿಸುವುದು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬೆಳವಣಿಗೆಗೆ ಬೆಂಬಲ ನೀಡುವುದು, ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಉತ್ತೇಜಿಸುವುದು, ದೇಶದಲ್ಲಿ ಉದ್ಯಮಶೀಲತೆ ಮತ್ತು ನವೀನತೆಯನ್ನು ಪ್ರೋತ್ಸಾಹಿಸುವುದು, ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಬೆಂಬಲ ನೀಡುವುದೇ ಆಗಿದೆ. ಈ ಯೋಜನೆಯಲ್ಲಿ ಹಣಕಾಸು ನೆರವು ಪಡೆಯಲು ಕೆಲವು ನಿರ್ದಿಷ್ಟ ಅರ್ಹತೆಗಳನ್ನು ಕಡ್ಡಾಯಗೊಳಿಸಲಾಗಿದೆ. ಅವುಗಳೆಂದರೆ ಅರ್ಜಿದಾರರ ವಯಸ್ಸು 18 ಅಥವಾ ಅದಕ್ಕಿಂತ ಹೆಚ್ಚು ಇರಬೇಕು. ಅರ್ಜಿದಾರರು ಕಡ್ಡಾಯವಾಗಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರಾಗಿರಬೇಕು ಹಾಗೂ ಮಹಿಳೆಯರಾಗಿರಬೇಕು. ಉದ್ಯಮವು ಮೊದಲ ಬಾರಿಗೆ ಆರಂಭಿಸುವ ಉದ್ಯಮವಾಗಿರಬೇಕು. ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗೆ ಉದ್ದೇಶಪೂರ್ವಕ ಸಾಲ ಬಾಕಿದಾರರಾಗಿರಬಾರದು.

0: ಅಗತ್ಯ ದಾಖಲೆಗಳು ಮತ್ತು ಯೋಜನಾ ವರದಿಯನ್ನು ಸಲ್ಲಿಸಬೇಕು. ಸಾಲದ ಮೊತ್ತ 10 ಲಕ್ಷದಿಂದ 1 ಕೋಟಿವರೆಗೆ ನೀಡಲಾಗುವುದು. ಉತ್ಪಾದನೆ, ಸೇವೆ, ವ್ಯಾಪಾರ ಮತ್ತು ಕೃಷಿ ಸಂಬಂಧಿತ ಉದ್ಯಮಗಳಿಗೆ ಈ ಯೋಜನೆ ಪ್ರಮುಖವಾಗಿ ಅನ್ವಯವಾಗುತ್ತದೆ. ಯೋಜನಾ ವೆಚ್ಚದ ಒಂದು ಭಾಗವನ್ನು ಫಲಾನುಭವಿಯು ಸ್ವಂತ ಬಂಡವಾಳಗೆ ಹೂಡಬೇಕು. ಗರಿಷ್ಠ 7 ವರ್ಷಗಳ ಕಾಲ ಸಾಲದ ಮರುಪಾವತಿಯ ಅವಧಿಯಿದೆ. ಅಗತ್ಯವಿದ್ದಲ್ಲಿ 18 ತಿಂಗಳವರೆಗೆ ಮೊರಾಟೋರಿಯಂ ಸೌಲಭ್ಯವನ್ನು ಸಹ ಬ್ಯಾಂಕು ನೀಡುತ್ತದೆ. ಉದ್ಯಮಿಗಳಿಗೆ ತಾವು ಆರಂಭಿಸುವ ಉದ್ಯಮದ ಬಗೆಗೆ ತರಬೇತಿ, ಕೌಶಲ್ಯಾಭಿವೃದ್ಧಿ, ಮಾರ್ಗದರ್ಶನ ಮತ್ತು ಸಲಹೆಯನ್ನು ನೀಡಲಾಗುತ್ತದೆ. ಬ್ಯಾಂಕುಗಳ ಮೂಲಕ ಪಾರದರ್ಶಕವಾಗಿ ಸಾಲ ವಿತರಣೆ ನೀಡುವುದು ಈ ಯೋಜನೆಯಲ್ಲಿ ಪ್ರಮುಖವಾಗಿ ಇದೆ. ಹೊಸ ಉದ್ಯಮ ಆರಂಭಿಸಲು ಸುಲಭವಾಗಿ ಹಣಕಾಸಿನ ನೆರವು ನೀಡುವುದು, ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗಲು ಸಹಾಯ ಮಾಡುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು, ಸ್ಥಳೀಯ ಉತ್ಪಾದನೆ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪ್ರೇರಣೆ ನೀಡುವುದು, ದೇಶದ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ನೆರವು ನೀಡುವುದೇ ಈ ಯೋಜನೆಯ ಪ್ರಮುಖ ಉದ್ದೇಶ. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯು ಭಾರತದಲ್ಲಿ ಸಮಗ್ರ ಮತ್ತು ಸಮಾನ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವ ಪ್ರಮುಖ ಯೋಜನೆಯಾಗಿದೆ. ವಿಶೇಷವಾಗಿ ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಉದ್ಯಮಿಗಳಿಗೆ ಸ್ವಂತ ಉದ್ಯಮ ಆರಂಭಿಸಲು ಈ ಯೋಜನೆ ಉತ್ತಮ ಅವಕಾಶ ಒದಗಿಸುತ್ತದೆ. ಉದ್ಯೋಗ ಸೃಷ್ಟಿ, ಸ್ವಾವಲಂಬನೆ, ಉದ್ಯಮಶೀಲತೆ ಮತ್ತು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಈ ಯೋಜನೆಯ ಮಹತ್ವ ಪಾತ್ರವನ್ನು ವಹಿಸುತ್ತದೆ. ಈ ಯೋಜನೆಯ ಮೂಲಕ ಉದಯೋನ್ಮುಖ ಉದ್ಯಮಿಯಾಗಿ ವೃತ್ತಿಯನ್ನು ರೂಪಿಸಿ ಉದ್ಯೋಗದಾತರಾಗುವುದಕ್ಕೆ ಅವಕಾಶವಿದೆ. ಇನ್ನೇಕೆ ತಡ, ಆತ್ಮವಿಶ್ವಾಸದಿಂದ ನಿಮ್ಮ ಕನಸಿನ ಉದ್ಯಮವನ್ನು ಪ್ರಾರಂಭಿಸಲು ಮನಸ್ಸು ಮಾಡಿ. ಹೆಚ್ಚಿನ ಮಾಹಿತಿಗೆ ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಾಲಯದ ವೆಬ್ಸೈಟ್ ಹಾಗೂ ನಿಮ್ಮ ಹತ್ತಿರದ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕ್ಗಳನ್ನು ಸಂಪರ್ಕಿಸಿ. ಉದ್ಯೋಗ ನಿರೀಕ್ಷಿಸುವ ನಿರುದ್ಯೋಗಿಗಳಿಗೆ ಉದ್ಯೋಗದಾತರಾಗಿ ಜೀವನ ನಡೆಸುವುದಕ್ಕೆ ಅವಕಾಶವಿದೆ.
1: ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಮಾರುತಿ ಪ್ರಸನ್ನ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಹರಿಯಾಣದ ಜಿಂದ್ನಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19

0: ತೋರಿದರು. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿದೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನಿಂದಾಗಿ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವು ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಇಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ರೈಲಿನ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ ಪ್ರವಾಸದ ಭಾಗವಾಗಿ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಹರಿಯಾಣದ ಜಿಂದ್ನಲ್ಲಿ ಹೈಡ್ರೋಜನ್ ರೈಲಿನ ಲೋಕಾರ್ಪಣೆಯೊಂದಿಗೆ ಇತಿಹಾಸ ಸೃಷ್ಟಿಸಲಾಗಿದೆ. ಇನ್ನು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ 2 ವೈದ್ಯಕೀಯ ಕಾಲೇಜುಗಳು ಸೇರಿವೆ ಎಂದರು. ಹರಿಯಾಣ ಪ್ರವಾಸದ ಬಳಿಕ ಪ್ರಧಾನಿ ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ದಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಪ್ರಧಾನಿ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡ್ ವಿಭಾಗದ ತಿರೂರ್, ತಲಶ್ಶೇರಿ, ಪರಪ್ಪನಂಗಡಿ ಮತ್ತು ನೀಲಾಂಬೂರ್ ರೋಡ್ ರೈಲು ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಇದೇ 19ರಂದು ಸಂಸತ್ತಿನ ಉಭಯ ಸದನಗಳ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯನ್ನು ಕರೆದಿದೆ. ಅಧಿವೇಶನದ ಅವಧಿಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳು ಯಾವುದೇ ಅಡ್ಡಿಯಿಲ್ಲದೆ ಸುಗಮವಾಗಿ ನಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಈ ಸರ್ವಪಕ್ಷ ಸಭೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲಿದೆ. ಸರ್ವಪಕ್ಷ ಸಭೆಯಲ್ಲಿ ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಮುಂದಿನ ತಿಂಗಳ 13ರವರೆಗೆ ಮುಂದುವರಿಯಲಿದೆ. ಈ ಬಾರಿಯ ಸುದೀರ್ಘ ಅಧಿವೇಶನದಲ್ಲಿ ಹಲವು ಪ್ರಮುಖ ಮತ್ತು ನಿರ್ಣಾಯಕ ವಿಧೇಯಕಗಳನ್ನು ಚರ್ಚೆಗೆ ಹಾಗೂ ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಭಾರತೀಯ ನಾವಿಕರನ್ನು ಮುಂದಿನ ಆದೇಶದವರೆಗೆ ನಿಯೋಜಿಸದಂತೆ ಹಡಗು ಮಾಲೀಕರು ಹಾಗೂ ನಿರ್ವಹಣಾ ಸಂಸ್ಥೆಗಳು ಹಾಗೂ ನೇಮಕಾತಿ ಮತ್ತು ನಿಯೋಜನಾ ಸೇವಾ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೆ ಸಾಗರ ಆಡಳಿತ ಮಹಾನಿರ್ದೇಶನಾಲಯ DGMA ನಿರ್ದೇಶನ ನೀಡಿದೆ. ಗಲ್ಫ್ ಪ್ರದೇಶದಲ್ಲಿ ಉಲ್ಬಣಗೊಂಡಿರುವ ಭದ್ರತಾ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಭದ್ರತೆಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವಂತೆ ಡಿಜಿಎಂಎ ಸಲಹೆ ನೀಡಿದೆ.

0: ಭಾರತೀಯ ನಾವಿಕರ ಸುರಕ್ಷತೆ ಭದ್ರತೆ ಮತ್ತು ಕಲ್ಯಾಣ ಹಾಗೂ ಭಾರತೀಯ ಹಡಗುಗಳ ರಕ್ಷಣೆ ಡಿಜಿಎಂಎಗೆ ಅತ್ಯಂತ ಆದ್ಯತೆಯ ವಿಷಯವಾಗಿದೆ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಆಸ್ಟ್ರೇಲಿಯಾ ವಾಯುಪಡೆ ಆಯೋಜಿಸಿರುವ ಬಹುರಾಷ್ಟೀಯ ಜಂಟಿ ಸಮರಾಭ್ಯಾಸ ಪಿಚ್ ಬ್ಲಾಕ್ 2026ರಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ತುಕಡಿಯು ಆಸ್ಟ್ರೇಲಿಯಾ ತಲುಪಿದೆ. ಈ ತುಕಡಿಯು 4 ರಫೇಲ್ ಯುದ್ದ ವಿಮಾನಗಳು, 2 C-17 ಸಾರಿಗೆ ವಿಮಾನಗಳು ಮತ್ತು 120ಕ್ಕೂ ಹೆಚ್ಚು ವಾಯುಯೋಧರನ್ನು ಒಳಗೊಂಡಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ರಕ್ಷಣಾ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಈ ನಿಯೋಜನೆ ಪ್ರಮುಖವಾಗಿದೆ. ಮುಂದಿನ 3 ವಾರಗಳ ಕಾಲ ನಡೆಯಲಿರುವ ಈ ಜಂಟಿ ತರಬೇತಿಯಲ್ಲಿ ಭಾರತೀಯ ವಾಯುಪಡೆಯು ಇಂಡೋ ಪೆಸಿಫಿಕ್ ಮತ್ತು ಯುರೋಪ್ ವಲಯದ ದೇಶಗಳೊಂದಿಗೆ ಪರಸ್ಪರ ಕಾರ್ಯಾಚರಣಾ ಸಾಮರ್ಥ್ಯ ಹಾಗೂ ವೈಮಾನಿಕ ಯುದ್ದ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಲಿದೆ. ಈ ಸಮರಾಭ್ಯಾಸವು ಇದೇ 20ರಿಂದ ಆಗಸ್ಟ್ 7ರವರೆಗೆ ಉತ್ತರ ಆಸ್ಟ್ರೇಲಿಯಾದ ವಾಯುನೆಲೆಗಳಲ್ಲಿ ಜರುಗಲಿದೆ. ಗೋವಾ ಸರ್ಕಾರ ಕ್ಯಾಸಿನೋಗಳ ಕಾರ್ಯಾಚರಣೆಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಕ್ಯಾಸಿನೋ ಆಟದ ಪ್ರವೇಶಗಳಿಗೆ ಪ್ರವೇಶ ನಿಷೇಧಿಸಿದೆ. ಈ ಸಂಬಂಧ ಗೃಹ ಇಲಾಖೆ ಅಧಿಸೂಚನೆ ಹೊರಡಿಸಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಅಧಿಸೂಚನೆಯಲ್ಲಿ ಸಮುದ್ರದಲ್ಲಿರುವ ಕ್ಯಾಸಿನೋ ಹಡಗುಗಳ ಪರವಾನಗಿ ಶುಲ್ಕ ಪಾವತಿಗೆ ಸಂಬಂಧಿಸಿದಂತೆ ಕೂಡ ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ನಿಗದಿತ ಅವಧಿಯೊಳಗೆ ವಾರ್ಷಿಕ ಪರವಾನಗಿ ಶುಲ್ಕ ಪಾವತಿಸಲು ವಿಫಲವಾಗುವ ಕಡಲಾಚೆಯ ಕ್ಯಾಸಿನೋ ನಿರ್ವಾಹಕರು 18%ರಷ್ಟು ದಂಡವನ್ನು ಪಾವತಿಸಬೇಕಾಗುತ್ತದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಹಾಲ್ ತಾನಿ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿ ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾಜಿ ಅಮೀರ್ ಅವರ ಶಾಶ್ವತ ಪರಂಪರೆ ಭಾರತ ಮತ್ತು ಕತಾರ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಇನ್ನಷ್ಟು ಬಲಪಡಿಸುವಲ್ಲಿ ಮಾರ್ಗದರ್ಶಕವಾಗಲಿದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ನ್ಯಾಯ ದಿನವನ್ನು ಇಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ನ್ಯಾಯವನ್ನು ಬೆಂಬಲಿಸುವುದು, ಅಪರಾಧ ಸಂತ್ರಸ್ತರ ಹಕ್ಕುಗಳನ್ನು ಉತ್ತೇಜಿಸುವುದು ಹಾಗೂ ವಿಶ್ವದ ಶಾಂತಿ ಭದ್ರತೆ ಮತ್ತು ಜನರ ಕಲ್ಯಾಣಕ್ಕೆ ಧಕ್ಕೆ ತರುವ ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ದೇಶದಲ್ಲಿ ಹಾಕಿ ಕ್ರೀಡೆಯ ಅಭಿವೃದ್ದಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹಾಕಿ ಇಂಡಿಯಾ ನಾಳೆಯಿಂದ ದೇಶವ್ಯಾಪಿ ತರಬೇತಿ ಮತ್ತು ಕ್ರೀಡಾ ರೆಫ್ರಿಗಳ ಶಿಕ್ಷಣ ಪಥ ಕಾರ್ಯಾಗಾರಗಳನ್ನು ಆರಂಭಿಸಲಿದೆ. ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ ಕಲಿಕಾ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ರೂಪಿಸಲಾದ ಈ ಕಾರ್ಯಾಗಾರಗಳಲ್ಲಿ ಆಧುನಿಕ ತರಬೇತಿ ವಿಧಾನಗಳು, ತಾಂತ್ರಿಕ ಜ್ಞಾನ ಹಾಗೂ ತೀರ್ಪುಗಾರಿಕೆಯ ನೂತನ ಮಾನದಂಡಗಳ ಕುರಿತು ಭಾಗವಹಿಸುವವರಿಗೆ ತರಬೇತಿ ನೀಡಲಾಗುತ್ತದೆ. ಈ ಉಪಕ್ರಮ ತರಬೇತಿ ಮತ್ತು ತಾಂತ್ರಿಕ ಅಧಿಕಾರಿಗಳ ಜ್ಞಾನ ಹಾಗೂ ಕೌಶಲ್ಯವನ್ನು ವೃದ್ಧಿಸುವುದರ ಜೊತೆಗೆ ದೇಶಾದ್ಯಂತ ವ್ಯವಸ್ಥಿತ ಹಾಕಿ ಶಿಕ್ಷಣವನ್ನು ಉತ್ತೇಜಿಸುವ ಗುರಿ ಹೊಂದಿದೆ. ಕಾರ್ಯಕ್ರಮದಡಿ ಕೋಚ್ಗಳು ಮತ್ತು ತಾಂತ್ರಿಕ ಅಧಿಕಾರಿಗಳಿಗಾಗಿ ಪ್ರತ್ಯೇಕ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರಿಯಾಣದ ಜಿನ್ನಲ್ಲಿ ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ದ ವಿಮಾನಗಳು. ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ದಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.
1: ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಸರಿಯಾಗಿ 1:20:14.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಬಿಆರ್ ಲಕ್ಷ್ಮಣರಾವ್ ಅವರ ಕವಿತೆ ಹಾಡಿದ್ದಾರೆ ಸಿ ಅಶ್ವಥ್ ಅವರು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕಾರ್ಯಕ್ರಮದ ಕಡೆಯಲ್ಲಿ ಕುವೆಂಪು ಅವರ ಭಾವರಚನೆ, ದನಿಯಾಗಿದ್ದಾರೆ ಅರ್ಚನಾ ಉಡುಪ.

ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಒಂದು ಗಂಟೆ 30 ನಿಮಿಷದ ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ವಿಜಯ್ ಪ್ರಕಾಶ್ ಅವರು ಹಾಡಿರುವ ಬಡವ ರಾಸ್ಕಲ್ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಡಾಲಿ ಧನಂಜಯ್ ಅವರದು. ರಾಗ ಜೋಡಣೆ ಮಾಡಿದ್ದಾರೆ ವಾಸುಕಿ ವೈಭವ್.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕುನಾಲ್ ಗಾಂಜಾವಾಲ ಅವರು ಹಾಡಿರುವ ದತ್ತ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರು ಬರೆದಿರುವ ಗೀತೆಯನ್ನ ರಾಗ ಸಂಯೋಜನೆ ಮಾಡಿದ್ದಾರೆ ಆರ್ ಪಿ ಪಟ್ನಾಯಕ್.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಾಣಿ ಹರಿಕೃಷ್ಣ ಮತ್ತು ದರ್ಶನ್ ಅವರು ಹಾಡಿರುವ ಸಾರಥಿ ಚಿತ್ರದ ಗೀತೆ

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಎತ್ತು ಬರ್ತೀನಿ. ಮುಲಾಜೇ ಇಲ್ಲ.

ಬದುಕಿದಾಗ ಮಮತಾಜ್ಗೆ ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ. ಸತ್ತ ಮೇಲೆ ಶಾಜಾನಗ್ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನು ಶಾಜಾನಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ ಪ್ರೀತಿ ಅವ್ರಿಗಿಂತೇನು ಕಮ್ಮಿ ಅಲ್ಲ.

ಮೂಡಿ ಬರ್ತಾ ಇದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ. ಇನ್ನು ಮುಂದೆ ಕೇಳಿ ಹೇಮಂತ್ ಹಾಗೂ ಸೌಮ್ಯ ರಾವ್ ಅವರು ಹಾಡಿರುವ ಬುಲ್ಬುಲ್ ಚಿತ್ರದ ಗೀತೆ. ಕವಿರಾಜ್ ಅವರು ಬರೆದಿರುವ ಗೀತೆಯನ್ನ ಸಂಗೀತ ನಿರ್ದೇಶನ ಮಾಡಿದ್ದಾರೆ ವಿ ಹರಿಕೃಷ್ಣ.

0: ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಹಾಸನ ಜಿಲ್ಲೆಯ ವಿವಿಧ ಹೋಬಳಿಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳ ಮೂರನೇ ಶನಿವಾರದಂದು ಜನಸ್ಪಂದನ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ಆಯೋಜಿಸುತ್ತಿದ್ದು, ಜುಲೈ ತಿಂಗಳ ಜನಸ್ಪಂದನ ಕಾರ್ಯಕ್ರಮವನ್ನು ಹಾಸನ ತಾಲೂಕು ದುದ್ದ ಹೋಬಳಿಯ ನಾಡ ಕಚೇರಿಯಲ್ಲಿ ಇದೇ ಜುಲೈ ತಿಂಗಳ 18ರ ಶನಿವಾರದಂದು ಏರ್ಪಡಿಸಲಾಗಿದೆ. ಜಿಲ್ಲೆಯ ಎಲ್ಲ ಸಾರ್ವಜನಿಕರು, ಕೃಷಿಕರು ಹಾಗೂ ಗ್ರಾಮೀಣ ಭಾಗದ ಜನರು ತಮ್ಮ ಸಾಮಾಜಿಕ, ಶೈಕ್ಷಣಿಕ, ವಾಣಿಜ್ಯ ಹಾಗೂ ಕೃಷಿ ಸಂಬಂಧಿತ ಸೇವಾ ಸೌಲಭ್ಯಗಳ ಕೊರತೆಗೆ ಸಂಬಂಧಿಸಿದಂತೆ ಅಹವಾಲುಗಳನ್ನು ನೀಡಬಹುದಾಗಿರುತ್ತದೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಲಭ್ಯವಿದ್ದು, ಸಾರ್ವಜನಿಕರು ಖುದ್ದಾಗಿ ಹಾಜರಿರುತ್ತಾರೆ. ತಮ್ಮ ಅಹವಾಲುಗಳನ್ನು ಸಲ್ಲಿಸಿ ಪರಿಹಾರ ಪಡೆಯಬಹುದಾಗಿರುತ್ತದೆ ಎಂದು ಹಾಸನ ಜಿಲ್ಲಾಧಿಕಾರಿಗಳ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.
1: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂತ ಸಮಸ್ಯೆ ಅಂದ್ರೆ, ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನ ನಿಲ್ಲಿಸ್ಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನ ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ, ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ, ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಿಜಯ್ ಪ್ರಕಾಶ್ ಮತ್ತು ಪ್ರಿಯಾ ಹಿಮೇಶ್ ಅವರ ಧ್ವನಿಗಳಲ್ಲಿರುವ ಮಾಣಿಕ್ಯ ಚಿತ್ರದ ಗೀತೆ. ಕವಿರಾಜ್ ಅವರು ಬರೆದಿರುವ ಗೀತೆಯನ್ನ ರಾಗ ಸಂಯೋಜನೆ

ಆತ್ಮೀಯ ಕೇಳುಗರೆ, ಹಾಸನದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಖ್ಯಾತ ಗಾಯಕಿ ಎಸ್ ಜಾನಕಿಯವರಿಗೆ ನಾದನಮನ, ನಾಡದೇವತೆಯ ಸ್ಮರಣಾಂಜಲಿ ಕಾರ್ಯಕ್ರಮವನ್ನು ಹಾಸನದ ಹಾಸನಂಬ ಕಲಾಕ್ಷೇತ್ರದಲ್ಲಿ ಇಂದು ಸಂಜೆ 5:30 ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಲು ಪ್ರಕಟಣೆಯಲ್ಲಿ ಕೋರಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಹಿನ್ನೆಲೆ ಧ್ವನಿಗಳಲ್ಲಿರುವ ಮಾಸ್ತಿಗುಡಿ ಚಿತ್ರದ ಗೀತೆ.

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳು.

ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ದಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ, ತೊಡಕು ನಿವಾರಣೆಗೆ ಪಂಚ ಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ದ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣಗಳನ್ನು ಇಂದು ಉದ್ಘಾಟಿಸಲಿದ್ದಾರೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮರ್ಪಿಸುತ್ತಿರುವ 75 ನಿಲ್ದಾಣಗಳ ಪೈಕಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17 ಕೋಟಿ 20 ಲಕ್ಷ, ಬಾದಾಮಿ 15 ಕೋಟಿ 10 ಲಕ್ಷ, ಬಂಟ್ವಾಳ 26 ಕೋಟಿ 18 ಲಕ್ಷ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳೊಂದಿಗೆ ಸಮಗ್ರವಾಗಿ ಅಭಿವೃದ್ದಿಪಡಿಸಲಾಗಿದೆ. ಪುನರಾಭಿವೃದ್ದಿಗೊಂಡ ನಿಲ್ದಾಣಗಳಲ್ಲಿ ವಿಸ್ತರಿಸಲಾದ ಹಾಗೂ ಸುಧಾರಿತ ಕಟ್ಟಡ ವ್ಯವಸ್ಥೆ, ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅನುಕೂಲಕರವಾಗುವ ವಿನ್ಯಾಸ ಮತ್ತು ಸ್ಥಳೀಯ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುವ ಆಧುನಿಕ ಮುಂಭಾಗ ವಿನ್ಯಾಸವನ್ನು ಅಳವಡಿಸಲಾಗಿದೆ.

0: ಎಲ್ಲರಿಗೂ ಸಮಾನ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ದಿವ್ಯಾಂಗ ಸ್ನೇಹಿ ವ್ಯವಸ್ಥೆಗಳಾದ ರ್ಯಾಂಪ್ಗಳು, ಸುಲಭ ಪ್ರವೇಶದ ಟಿಕೆಟ್ ಕೌಂಟರ್ಗಳು, ಮಾರ್ಗದರ್ಶಕ ದಾರಿಗಳು, ಮೀಸಲು ಪಾರ್ಕಿಂಗ್ ಹಾಗೂ ಅನುಕೂಲಕರ ಶೌಚಾಲಯಗಳನ್ನು ಒದಗಿಸಲಾಗಿದೆ. ಹೊಸ ಪ್ಲಾಟ್ಫಾರ್ಮ್ ಶೆಲ್ಟರ್ಗಳು, ಸುಧಾರಿತ ಸಂಚಾರ ಪ್ರದೇಶಗಳು ಹಾಗೂ 12 ಮೀಟರ್ ಅಗಲದ ಪಾದಾಚಾರಿ ಮೇಲ್ಸೇತುವೆ ನಿರ್ಮಾಣದ ಮೂಲಕ ಪ್ರಯಾಣಿಕರ ಅನುಕೂಲವನ್ನು ಹೆಚ್ಚಿಸಲಾಗಿದೆ. ಜೊತೆಗೆ ಎಲ್ಲಾ ನಿಲ್ದಾಣಗಳಲ್ಲಿ ಲಿಫ್ಟ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಕೊಪ್ಪಳ ನಿಲ್ದಾಣದಲ್ಲಿ ಲಿಫ್ಟ್ಗಳ ಜೊತೆಗೆ 2 ಎಸ್ಕಲೇಟರ್ಗಳನ್ನು ಅಳವಡಿಸಲಾಗಿದೆ. ಆಧುನಿಕ ಸೌಲಭ್ಯಗಳಾಗಿ ವಿಶಾಲವಾದ ಹವಾನಿಯಂತ್ರಿತ ಕಾಯುವ ಕೊಠಡಿಗಳು, ಸುಧಾರಿತ ಶೌಚಾಲಯ ವ್ಯವಸ್ಥೆ, ಶಿಶುಗಳಿಗೆ ಆಹಾರ ನೀಡುವ ವ್ಯವಸ್ಥೆಯೊಂದಿಗೆ ಮಹಿಳೆಯರಿಗಾಗಿ ಪ್ರತ್ಯೇಕ ಕಾಯುವ ಕೊಠಡಿ ಮತ್ತು ಉತ್ತಮ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪ್ರಯಾಣಿಕರ ಸಂಪರ್ಕ ಸುಗಮಗೊಳಿಸಲು ಆಟೋಸ್ಟ್ಯಾಂಡ್ ಹಾಗೂ ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳಿಗಾಗಿ ಬೇರೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ. ಇದಲ್ಲದೆ ಎಲ್ಇಡಿ ಕೋಚ್, ಸೂಚನಾ ಫಲಕಗಳು, ರೈಲು ಸೂಚನಾ ಫಲಕಗಳು, ಡಿಜಿಟಲ್ ಗಡಿಯಾರಗಳು, ಸಿಸಿಟಿವಿ ಹಾಗೂ ಸುಧಾರಿತ ಸಾರ್ವಜನಿಕ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಉಚಿತ ವೈಫೈ ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಒದಗಿಸಲಾಗಿದೆ. ನಿಲ್ದಾಣಗಳ ಸೌಂದರ್ಯ ವರ್ಧನೆಗಾಗಿ ಕಲಾಕೃತಿಗಳು ಮತ್ತು ಭಿತ್ತಿಚಿತ್ರಗಳನ್ನು ಬಿಡಿಸಿ ಪ್ರಯಾಣವನ್ನು ಇನ್ನಷ್ಟು ಆಕರ್ಷಕ ಹಾಗೂ ಸುಖಕರವಾಗಿ ಮಾಡಲಾಗಿದೆ. ರಾಜ್ಯದಲ್ಲಿ ಈಸ್ವತ್ತು ದಾಖಲೆ ಪಡೆಯಲು ಸಾರ್ವಜನಿಕರು ಎದುರಿಸುತ್ತಿರುವ ತೊಡಕುಗಳನ್ನು ನಿವಾರಿಸಲು 5 ಸದಸ್ಯರ ಸಮಿತಿ ರಚಿಸಲು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಇಲಾಖೆಯ ಕಾರ್ಯದರ್ಶಿಗೆ ಸಚಿವರು ಲಿಖಿತ ಸೂಚನೆ ನೀಡಿದ್ದಾರೆ. ತಂತ್ರಾಂಶ ಮತ್ತು ಸರ್ವರ್ ಸಮಸ್ಯೆಯಿಂದ ಸಾವಿರಾರು ಈಸ್ವತ್ತು ಅರ್ಜಿಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಪಂಚಾಯತ್ ರಾಜ್ ಕಾರ್ಯದರ್ಶಿ ಡಿ ರಮದೀಪ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು, ಮಂಗಳೂರು, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಳಗೊಂಡ ಈ ಸಮಿತಿ 10 ದಿನಗಳೊಳಗಾಗಿ ನಿಯಮಗಳಿಗೆ ತರಬಹುದಾದ ಬದಲಾವಣೆಗಳನ್ನು ನಮೂದಿಸಿ ಸ್ಪಷ್ಟ ವರದಿ ನೀಡುವಂತೆ ನಿರ್ದೇಶಿಸಿದ್ದಾರೆ. ದಾಖಲೆಯಿಲ್ಲದ ಗ್ರಾಮಠಾಣ ಆಸ್ತಿಗೂ ಈ ಸ್ವತ್ತು ಪಡೆಯಲು ಅನುಕೂಲವಾಗುವಂತೆ ಮನೆ ಸಮೀಕ್ಷೆ ಮಾಡಿ ಸಮಸ್ಯೆ ಪರಿಹರಿಸಲು ಮಾರ್ಗೋಪಾಯ ಸೂಚಿಸುವಂತೆಯೂ ಸಚಿವರು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಹಿರಿಯ ಬಿಜೆಪಿ ನಾಯಕಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಈ ಯೋಜನೆಯ ವಿರುದ್ದ ಬೆಂಗಳೂರಿನಲ್ಲಿಂದು ಬಿಜೆಪಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ರಾಜ್ಯದ ರೈತರು ಈಗಾಗಲೇ ಬರಗಾಲದಿಂದ ಪರಿತಪಿಸುವ ಸ್ಥಿತಿ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರೇಷ್ಮೆ, ಮಾವು ಹಾಗೂ ರಾಗಿಗೆ ಹೆಸರಾದ ಬಿಡದಿ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಹೊರಟಿದೆ. ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿರುವ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಫಲವತ್ತಾದ ಜಮೀನುಗಳನ್ನು ಬಲವಂತವಾಗಿ ಕಸಿದುಕೊಳ್ಳುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬಿಜೆಪಿ ಬಿಡದಿ ಭಾಗದ ರೈತರ ಪರವಾಗಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಅನ್ನ ನೀಡುವ ರೈತರ ಹಿತ ಕಾಯುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೃಷಿ ಚಟುವಟಿಕೆಯನ್ನೇ ನಂಬಿಕೊಂಡಿರುವ ಬಡ ರೈತರ ಜಮೀನನ್ನು ಯೋಜನೆಗಾಗಿ ಬಳಸಿಕೊಳ್ಳಲಾಗುತ್ತಿದೆ. ಸರ್ಕಾರ ಈ ವಿಚಾರದಲ್ಲಿ ದ್ವಂದ್ವ ನೀತಿ ಅನುಸರಿಸುತ್ತಿದೆ ಎಂದು ಅವರು ಟೀಕಿಸಿದ್ದಾರೆ. ಉತ್ತರ ಕರ್ನಾಟಕದ ರೈತರ ಜ್ವಲಂತ ಸಮಸ್ಯೆಗಳನ್ನು ಮತ್ತು ಅವರ ಸಂಕಷ್ಟಗಳನ್ನು ಪರಿಹರಿಸಲು ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ DCRE ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಇರುವುದರಿಂದ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿಯಲ್ಲಿಂದು ನಡೆದ ಬರ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಟಾಸ್ಕ್ಫೋರ್ಸ್ ಸಮಿತಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಕಡೆ ಕೊಳವೆಬಾವಿ ಕೊರೆಸಬೇಕು ಹಾಗೂ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶಿಸಿದರು. ಸರ್ಕಾರ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆಗಾಗಿ 5 ಕೋಟಿ ಅನುದಾನ ನೀಡಿದೆ. ಬರಗಾಲದಲ್ಲಿ ಕುಡಿಯುವ ನೀರು ಪೂರೈಕೆಗೆ

ಆದ್ಯತೆ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ 7ನೇ ಘಟಿಕೋತ್ಸವವು ನಾಳೆ ನಡೆಯಲಿದ್ದು, ಮೊದಲ ಗೌರವ ಡಾಕ್ಟರೇಟ್ ಅನ್ನು ರಾಜ್ಯಸಭಾ ಸದಸ್ಯ ಸುಧಾಮೂರ್ತಿ ಅವರಿಗೆ ನೀಡಲು ನಿರ್ಧರಿಸಲಾಗಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, 2016ರಲ್ಲಿ ಆರಂಭಗೊಂಡಿರುವ ಐಐಟಿ ಇದೀಗ ದಶಕದ ಸಂಭ್ರಮದಲ್ಲಿದೆ. ಪ್ರಪ್ರಥಮ ಐಐಟಿ ಗೌರವವನ್ನು ಐಟಿ ಕ್ಷೇತ್ರದ ಜತೆಗೆ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ ಪರಿಗಣಿಸಿ ಸುಧಾಮೂರ್ತಿ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದರು. ನಾಳೆ ಮಧ್ಯಾಹ್ನ ನಡೆಯಲಿರುವ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮ್ ಸಿಂಗ್, ಗೌರವ ಅತಿಥಿಗಳಾಗಿ ಟಾಟಾ ಪವರ್ ರಿನ್ಯೂವೇಬಲ್ ಮೈಕ್ರೋಗ್ರಿಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನೋಜ್ ಗುಪ್ತಾ, ಪ್ಯಾನ್ ಐಐಟಿ ಪೂರ್ವ ಛಾತ್ರಗಣ ಅಧ್ಯಕ್ಷ ಪ್ರಭಾತ ಕುಮಾರ ಭಾಗವಹಿಸಲಿದ್ದಾರೆ. ಧಾರವಾಡ ಐಐಟಿ ಆಡಳಿತ ಮಂಡಳಿ ಅಧ್ಯಕ್ಷ ಡಾ ಶರತ್ ಕುಮಾರ್ ಸರಾಫ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ದ ಜನಜಾಗೃತಿ ಮೂಡಿಸುವ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೂ ಅಭಿಯಾನ 20 ದಿನಗಳವರೆಗೆ ಜರುಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೂಡಿ ತಿಳಿಸಿದ್ದಾರೆ. ತಿರಸ್ಕರಿಸಿ ತಿಳಿಸಿ, ಬೆಂಬಲಿಸಿ ಹಾಗೂ ಸಬಲೀಕರಿಸಿ ಎನ್ನುವ ಧ್ಯೇಯವನ್ನು ಈ ಅಭಿಯಾನ ಹೊಂದಿದೆ. ರಾಜ್ಯ ಸರ್ಕಾರವು 2028ರೊಳಗೆ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಮಾಡಲು ಮುಂದಾಗಿದೆ. ಜಿಲ್ಲೆಯಲ್ಲಿ 2 ವರ್ಷಗಳಲ್ಲಿ ಡ್ರಗ್ಸ್ಗೆ ಸಂಬಂಧಿಸಿದಂತೆ 79 ಪ್ರಕರಣ ದಾಖಲಿಸಿ ಸುಮಾರು 27 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯ ಜಪ್ತಿ ಮಾಡಲಾಗಿದೆ. ಮಾದಕ ದ್ರವ್ಯ ವ್ಯಸನಿಗಳನ್ನು ಸನ್ಮಿತ್ರ ವ್ಯವಸ್ಥೆ ಮೂಲಕ ನಿಗಾ ವಹಿಸಲಾಗಿದೆ. ಸಮಾಲೋಚನೆ, ಚಿಕಿತ್ಸೆ ಹಾಗೂ ಪುನರ್ವಸತಿಗೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ಲಾಸ್ಟಿಕ್ ನಿಷೇಧವನ್ನು ಸಮರ್ಪಕವಾಗಿ ಜಾರಿಗೊಳಿಸದಿದ್ದರೆ ಉತ್ಪಾದಕರು, ಸಂಬಂಧಿತ ಇಲಾಖೆ ಅಧಿಕಾರಿಗಳು ಹಾಗೂ ನಿಯಮ ಉಲ್ಲಂಘಿಸುವವರ ವಿರುದ್ದ ಪರಿಸರ ಕಾನೂನಿನಡಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳಸಿದ್ದಾರಾಧ್ಯ ಎಚ್ಚರಿಸಿದ್ದಾರೆ. ನಗರದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯ ಕುರಿತು ವಿವಿಧ ಇಲಾಖೆಗಳು, ವ್ಯಾಪಾರಿಗಳು ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಬಳಕೆ ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ದಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ತೊಡಕು ನಿವಾರಣೆಗೆ ಪಂಚಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ದ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

102.2 ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಸರಿಯಾಗಿ 2:40:12. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ದೇವರಗುಡಿ ಚಿತ್ರದ ಗೀತೆ. ಜೆ ಉದಯಶಂಕರ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಈ ಗೀತೆಯನ್ನು ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರು ಹಾಡಿರುವ ಗಾಂಧಿನಗರ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು. ರಾಗ ಜೋಡಣೆ ಮಾಡಿದ್ದಾರೆ ಸತ್ಯಂ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ

0: ಕೇಳುಗರೆ, ಈ ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289 ಎಸ್ಟಿಡಿ ಕ್ರಮಾಂಕ 08172. ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಿ ಈ ಸಂಜೆ 5 ಗಂಟೆಗೆ.
1: ತಂಬಿ ಕೆಟ್ಟವರಿಲ್ಲವೋ ಮಣ್ಣನ್ನು ಎಂದೆಂದು.
2: ಸಕಲ ಜೀವಿಗಳ ತಾಣ ಮಣ್ಣು.
3: ವಿಷಗಳಿಂದ ಆಗುತ್ತಿದೆ ಹುಣ್ಣು.
4: ಭೂಮಿ ಹಸಿರ ಸಂಪತ್ತಿನ ಆಗರ.
5: ಕುಂದದಿರಲಿ ನಮ್ಮ ಸಡಗರ.
6: ಹಸುರಿನ ಬನ್ನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು.
7: ಆಸೆಗಳಿಗೆ ಕಡಿವಾಣ ಇರಲಿ,
8: ಕಲ್ಮಶಗಳು ಸೇರದಂತಿರಲಿ.
9: ಕಾಣ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ, ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ ದೈವ.
4: ಮಣ್ಣೆ ಕೊಡುವುದು ಬದುಕನು, ಆ ಬದುಕೆ ಕೊಡುವುದು ಬೆಳಕನು.
5: ಕೇಳುಗರೆ, ಹಾಸನ ಜಿಲ್ಲೆಯ ವಿವಿಧ ಹೋಬಳಿಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳ ಮೂರನೇ ಶನಿವಾರದಂದು ಜನಸ್ಪಂದನ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ಆಯೋಜಿಸುತ್ತಿದ್ದು, ಜುಲೈ ತಿಂಗಳ ಜನಸ್ಪಂದನ ಕಾರ್ಯಕ್ರಮವನ್ನು ಹಾಸನ ತಾಲೂಕು ದುದ್ದ ಹೋಬಳಿಯ ನಾಡ ಕಚೇರಿಯಲ್ಲಿ ಇದೇ ಜುಲೈ ತಿಂಗಳ 18ರ ಶನಿವಾರದಂದು ಏರ್ಪಡಿಸಲಾಗಿದೆ. ಜಿಲ್ಲೆಯ ಎಲ್ಲ ಸಾರ್ವಜನಿಕರು, ಕೃಷಿಕರು ಹಾಗೂ ಗ್ರಾಮೀಣ ಭಾಗದ ಜನರು ತಮ್ಮ ಸಾಮಾಜಿಕ, ಶೈಕ್ಷಣಿಕ, ವಾಣಿಜ್ಯ ಹಾಗೂ ಕೃಷಿ ಸಂಬಂಧಿತ ಸೇವಾ ಸೌಲಭ್ಯಗಳ ಕೊರತೆಗೆ ಸಂಬಂಧಿಸಿದಂತೆ ಅಹವಾಲುಗಳನ್ನು ನೀಡಬಹುದಾಗಿರುತ್ತದೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಲಭ್ಯವಿದ್ದು, ಸಾರ್ವಜನಿಕರು ಖುದ್ದಾಗಿ ಹಾಜರಿದ್ದು ತಮ್ಮ ಅಹವಾಲುಗಳನ್ನು ಸಲ್ಲಿಸಿ ಪರಿಹಾರ ಪಡೆಯಬಹುದಾಗಿರುತ್ತದೆ ಎಂಬುದಾಗಿ ಹಾಸನ ಜಿಲ್ಲಾಧಿಕಾರಿಗಳ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಧನಲಕ್ಷ್ಮಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದು ಜುಲೈ 17ನೇ ತಾರೀಕು ಶುಕ್ರವಾರ. ಕಂಪನಾಂಕ 102.2 ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಸಮಯ ಸರಿಯಾಗಿ 5:20. ಈ ಸಂಜೆಯ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಜೊತೆಯಾಗ್ತಾ ಇರೋದು ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಧರಣಿ ಕೆಎಸ್.

0: ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗಬೇಕಾ? ಹಾಗಾದರೆ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 2462 ಮತ್ತೊಂದು 2452 ಎಸ್ಟಡಿ ಕ್ರಮಾಂಕ 081 72. ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ ನಿಮ್ಮ ಇಷ್ಟದ ಗೀತೆಯನ್ನ ನಾವು ಪ್ರಸಾರ ಮಾಡ್ತೀವಿ. ನೋಡೋಣ, ಕರೆಗಳು ಬರೋದಕ್ಕೆ ಪ್ರಾರಂಭ ಆಗಿದೆ. ಮೊದಲ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ. ಯಾರು ಕರೆ ಮಾಡಿರೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ಮೇಡಮ್, ಬೇಲೂರಿನಿಂದ ಸುಂದರೇಶ್ ಅಂತ ಹೇಳಿ.
0: ಸುಂದರೇಶ್ ಅವರು ಏನ್ ಕೆಲಸ ಮಾಡೋದು?
1: ಟೈಲರ್ ಮೇಡಮ್.
0: ಟೈಲರ್? ಓ, ಹಾಗಾದ್ರೆ ನೀವು ರೇಡಿಯೋ ಪ್ರತಿನಿತ್ಯ ರೇಡಿಯೋದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾ?
1: ಹೌದು ಮೇಡಮ್. ಬೆಳಗ್ಗೆ ಆನ್ ಮಾಡಿದ್ರೆ ರಾತ್ರಿ ಹೋಗುವಾಗ ನಾವು ಕೇಳ್ತಾನೆ ಇರ್ತೀವಿ ಮೇಡಮ್.
0: ಕೆಲಸದ ಜೊತೆ ಜೊತೆಗೆ ನೀವು ರೇಡಿಯೋ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ಬೋದು.
1: ಹೌದು ಮೇಡಮ್.
0: ಯಾವ್ಯಾವ ಕಾರ್ಯಕ್ರಮಗಳು ನಿಮ್ಗೆ ಇಷ್ಟ ಆಗುತ್ತೆ?
1: ಕಾರ್ಯಕ್ರಮ ಅಂದ್ರೆ ನಾವು ಈಗ ಪದ ಸಂಪದ ಮತ್ತೆ ಇದು ನೇರ ಫೋನ್ ಇನ್ ಕಾರ್ಯಕ್ರಮನೇ ಜಾಸ್ತಿ ಮೇಡಮ್ ನಾವು ಟ್ರೈ ಮಾಡ್ತಿರ್ತೀನಿ. ಯಾವಾಗ್ಲೂ ಅಪರೂಪಕ್ಕೆ ಒಂದೊಂದ್ಸಲ ಸಿಗುತ್ತೆ.
0: ಮತ್ತೆ ಯಾವಾಗ್ಲೂ ಪ್ರಯತ್ನ ಮಾಡ್ತಿರ್ತೀರಾ? ತುಂಬಾ ಸಂತೋಷ. ಇವತ್ತು ಸುಂದರೇಶ್ ಅವರು ಯಾವ ಗೀತೆನ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ?
1: ಮೇಡಮ್, ನಮ್ಗೆ ಅಮೃತಧಾರೆ ಚಿತ್ರದಿಂದ ಒಂದು ಗೀತೆ ಬೇಕು ಮೇಡಮ್. ನೀ ಅಮೃತಧಾರೆ ಅಂತ ಒಂದು ಗೀತೆ.
0: ಓಹೋ, ಅದ್ರದ್ದು ಶೀರ್ಷಿಕೆ ಗೀತೆ. ತುಂಬಾ ಚಂದದ ಗೀತೆನ ಆರಿಸ್ಕೊಂಡಿದ್ದೀರಾ. ಯಾಕೆ ಇಷ್ಟ ಈ ಗೀತೆ
1: ಮೇಡಮ್? ಅದು ಧ್ಯಾನ್ ಇದರಲ್ಲ ಚಲನಚಿತ್ರ ನಟ, ಬಾರಿ ಇಷ್ಟ. ಹುಡುಗ ಅಂದ್ರೆ ಬಾರಿ ಇಷ್ಟ ಮೇಡಮ್ ನಮ್ಗೆ.
0: ಅವರು ನಟಿಸಿರುವಂತ ಎಲ್ಲಾ ಚಿತ್ರಗಳನ್ನ ನೀವು ನೋಡ್ತಿದ್ದೀರಾ?
1: ಹೌದು ಮೇಡಮ್. ಕೆಲವೇ ಚಿತ್ರ ಮಾಡಿದ್ರು ಬಾರಿ ಅದ್ಭುತವಾಗಿ ಆಕ್ಟಿಂಗ್ ಮಾಡೋರು ಅದಕ್ಕೆ.
0: ಆಗ್ಲಿ ಸುಂದರೇಶ್ ಅವರೇ, ಈ ಗೀತೆಯನ್ನ ಬರೆದಿದ್ದಾರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಸಂಗೀತ ನಿರ್ದೇಶನ ಮಾಡಿದ್ದಾರೆ ಮನು.

ಭಾರತಿಯವರು. ಈ ಗೀತೆಯನ್ನು ಹಾಡಿದ್ದಾರೆ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಆಚಾರ್ಯ ಅವರು. ತುಂಬಾ ಚಂದದ ಗೀತೆ, ನಿಮ್ ಜೊತೆಗೆ ನಾವು ಕೂಡ ಕೇಳ್ತೀವಿ, ನಮಗೂ ಕೂಡ ಇಷ್ಟವಾದ ಗೀತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳಿ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತದೆ.

0: ನಿಮ್ ಪರಿಚಯ ಮಾಡ್ಕೊಳ್ಳಿ.
1: ಮೇಡಮ್, ನನ್ನ ಹೆಸರು ಪುನೀತ್ ಅಂತ, ಚನ್ನರಾಯಪಟ್ಟಣದಿಂದ.
0: ಪುನೀತ್ ಅವರೇ, ಇವತ್ತು ನಿಮ್ಗೆ ಯಾವ ಹಾಡು ಬೇಕು?
1: ಮೇಡಮ್, ನೆನಪಿರಲಿ ಫಿಲಂ ಇಂದ ಟೈಟಲ್ ಸಾಂಗ್ ಇದೆಯಲ್ಲ.
0: ಹಾ, ನೆನಪಿರಲಿ. ಹಾ, ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
1: ಹಾಗೇನಿಲ್ಲ ಮೇಡಮ್, ಎಲ್ಲ ಹಾಡು ಇಷ್ಟನೆ. ಇದು ನೆನಪಿಗೆ ಬಂತು ಈಗ, ಅದಕ್ಕೆ ಹೇಳಿದೆ.
0: ಹೌದಾ? ಹಾ ಹಾ, ಮತ್ತೆ ಕರೆ ಮಾಡ್ತಾ ಇರ್ತೀರಾ ಯಾವಾಗ್ಲೂ?
1: ಹಾ ಮೇಡಮ್, ಮಾಡ್ತಾ ಇರ್ತೀನಿ. ನಮ್ಮ ಹುಡುಗ ಮಾಡ್ತಿರ್ತಾನೆ, ಧನ್ವಿತ್ ಅಂತ. ನನ್ಗೀಗ ಲೈನ್ ಸಿಕ್ತ.
0: ಹಾ, ಲೈನ್ ಸಿಕ್ತಲ್ವಾ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಈ ಗೀತೆನ ಹಾಡಿದ್ದಾರೆ ಚೇತನ್ ಮತ್ತೆ ಚಿತ್ರ ಅವರು. ಈ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ. ಧನ್ಯವಾದಗಳು. ನಮಸ್ಕಾರ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ,
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಕೇಳುಗರೆ, ನೇರ ಪ್ರಸಾರದಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258 ಎಸ್ಟಡಿ ಕ್ರಮಾಂಕ 08172. ಒಂದು ಕರೆ ಬರ್ತಾ ಇದೆ, ನೋಡೋಣ ಯಾರಿದ್ದಾರೆ ಅಂತ. ನಮಸ್ತೆ. ಮೇನಕಾ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತೀರಾ, ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೀರಾ?
3: ಹೌದು ಮೇಡಮ್, ಬೆಳಗ್ಗೆ 5:55 ಹಾಕಿದ್ರೆ ರಾತ್ರಿ 11 ನಾವು ಆಫ್ ಮಾಡೋದು.
2: ನಮ್ ಕೆಲಸದೊಂದಿಗೆ
3: ರೇಡಿಯೋನೇ ಕೇಳೋದು.
2: ಹೌದು, ಗೊತ್ತಾಗುತ್ತೆ, ಯಾಕಂದ್ರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತಾ ಇರ್ತೀರಾ ತುಂಬಾ ಚೆನ್ನಾಗಿ. ಇವತ್ತು ಮೇನಕಾ ಅವ್ರು ಯಾವ ಗೀತೆ ಕೇಳ್ಬೇಕಂತ ಆಸೆ ಪಡ್ತಾ ಇದ್ದೀರಾ?
3: ಮಳೆ
2: ಹಿಡ್ಕೊಂಡಿದ್ಯಾ, ಹೊರಗಡೆ ಬರ್ತಾ ಇದ್ಯಾ?
3: ಇಲ್ಲ ಮೇಡಮ್, ಇವತ್ತು ರಾತ್ರಿಯಿಂದ ಸ್ವಲ್ಪ ಮಳೆ ಬಂತಲ್ಲ, ಸದ್ಯ ಮಳೆ ಬಂತಲ್ಲ ಅಂದ್ಬಿಟ್ಟು
2: ಎಲ್ಲ
3: ಮೋಡ ಇದೆ, ಮತ್ತೆ ಮಳೆ ಶುರುವಾಗ್ಬೋದು, ಶುರುವಾದ್ರೆ ಸಾಕಾಗಿದೆ.
2: ಹೌದು, ಮಳೆ ತುಂಬಾ ಅಗತ್ಯ ಇದೆ,
3: ಮೇಡಮ್ ಅಗತ್ಯ ಇದೆ ಮಳೆ. ಹಾಗಾಗಿ ಹಾಡು ಕೇಳ್ತೀವಿ.
2: ಈ ಹಾಡು ಕೇಳೋ ಮೂಲಕನಾದ್ರೂ ಮಳೆ ಬರ್ಲಿ ಅಂತ ಮಾಡ್ತಾ ಇದೀರಾ. ಆಗ್ಲಿ ಮೇನಕಾ ಅವರೇ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ. ಗೀತೆನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು. ಪ್ರಸಾರ ಆಗ್ತಾ ಇದೆ, ಕೇಳಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
4: ಸಾ

0: ಚಿತ್ತಪಟ್ಟ ಅಂತ ಹಿಡ್ಕೊಂತ ಮೊಳೆಯು ಹಿಡ್ಕೊಂತ ಮೊಳೆಯು ಹಿಡ್ಕೊಂತ.
1: ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
1: ಸರಸ್ವತಿಯವರು?
2: ಹೌದು. ಥ್ಯಾಂಕ್ ಯು ಮೇಡಮ್.
1: ಹಾ, ಸರಸ್ವತಿಯವರು ಇವತ್ತು ಯಾವ ಹಾಡಬೇಕು?
2: ನನಗೆ ಅವಳ ಹೆಜ್ಜೆ ಚಿತ್ರದಿಂದ ಮೇಡಮ್, ಬಂದೆಯ ಬಾಲಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ ಯಾಕೆ ಮಾಡಿದ್ದು.
1: ಹೌದಾ, ಯಾಕೆ ಇಷ್ಟ ಈ ಹಾಡು ನಿಮ್ಗೆ?
2: ಜಾನಕಿಯಮ್ಮ ಅವರು ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಿದ್ದಾರಲ್ಲ ಮೇಡಮ್, ಹೋಗಿದ್ದಾರೆ. ಆದ್ರೆ ಹಾಡಿನಲ್ಲಿ ಇದ್ದಾರಲ್ಲ, ಈಗ ಸಹ ಇದ್ದಾರಂತ ಆಗ್ತದಲ್ಲ ಮೇಡಮ್ ಹಾಡು ಕೇಳುವಾಗ ಮನಸ್ಸಿನಲ್ಲಿ.
1: ಹಾಡು
2: ಮೇಡಮ್ ನಿಮಗೂ ನಮ್ಮ ಮನೆಯವರಿಗೂ, ಉಜ್ರೆ ಕಮಲಕ್ಕನಿಗೆ, ಸಮಸ್ತ ಕೇಳುವರಿಗೂ, ಸಮಸ್ತ ಸಿಬ್ಬಂದಿ.
1: ಓ, ಆಗ್ಲಿ ಆಗ್ಲಿ, ಆಯ್ತು. ಎಲ್ಲ ಕೇಳುಗರಿಗಾಗಿ ಮತ್ತೆ ಉಜ್ರೆ ಕಮಲಕ್ಕ ಅವ್ರಿಗಾಗಿ.
2: ಉಜ್ರೆ ಕಮಲಕ್ಕ ನಮಗೆ ಡೆಡಿಕೇಟ್ ಮಾಡಿಕೊಂಡಿದ್ದಾರಲ್ಲ, ಹಾಗೆ ಅವರಿಗೆ ನಾನು ಮಾಡ್ಲೇ ಇಲ್ಲ ಮೇಡಮ್, ಅವರು ಮಾಡಿಕೊಂಡಿದ್ದಾರೆ.
1: ಆಗ್ಲಿ ಆಗ್ಲಿ ಸರಸ್ವತಿ ಅವರೇ, ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ, ಎಲ್ಲರಿಗೋಸ್ಕರ ಕೇಳಿ.
2: ಥ್ಯಾಂಕ್ ಯು ಮೇಡಮ್, ನಮಸ್ತೆ.
1: ಧನ್ಯವಾದಗಳು, ನಮಸ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಹವಳೆಯಜ್ಜೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರು

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಪರಿಚಯ ಮಾಡ್ಕೊಳ್ಳಿ.
1: ಚಿತ್ರದುರ್ಗದಿಂದ ಮೇಡಮ್ ರೂಪಾ ಪಾಂಡುರಂಗರ.
0: ರೂಪಾ ಅವರೇ, ಇವತ್ತು ಯಾವ ಗೀತೆ ಬೇಕು ನಿಮ್ಗೆ
1: ಮೇಡಮ್? ಇವತ್ತು ದೊರೆ ಫಿಲಂ ಅಲ್ಲಿ ಅಗೋ ಬಂದನು ಅಂತ ಒಂದು ಹಾಡಿದೆ ಮೇಡಮ್, ಇಲ್ಲಿ ಹಾಡ್ಬೇಕಾಗಿತ್ತು.
0: ತುಂಬಾ ಚಂದದ ಹಾಡಲ್ವಾ?
1: ಹೌದು ಮೇಡಮ್, ತುಂಬಾನೇ ಮೆಲೋಡಿ ಆಗಿ ತುಂಬಾ ಚೆನ್ನಾಗಿದೆ ಮೇಡಮ್.
0: ತುಂಬಾ ಚೆನ್ನಾಗಿದೆ. ಕೆಜೆ ಯೇಸುದಾಸ್ ಅವರು ಹಾಗೂ ಚಿತ್ರ ಅವರು ಈ ಗೀತೆನ ಹಾಡಿದ್ದಾರೆ. ಯಾಕೆ ಇಷ್ಟ ರೂಪಾ ಅವರಿಗೆ ಈ ಹಾಡು?
1: ಹಾಡು ಇಷ್ಟ ಮೇಡಮ್, ಅದು ಒಂಥರ ಮೆಲೋಡಿ ಆಗಿ ತುಂಬಾ ಲಿರಿಕ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಮೇಡಮ್.
0: ಹಂಸಲಿಕ ಅವರು ಬರೆದಿರುವಂತ ಗೀತೆ ಇದು, ಅವರ ಸಂಗೀತ ಕೂಡ ನೀಡಿದ್ದಾರೆ. ರೂಪಾ ಅವರು ಹೇಳಿ, ಇನ್ಯಾವ ಬೇರೆ ಕಾರ್ಯಕ್ರಮಗಳೆಲ್ಲ ಕೇಳ್ತೀರಾ?
1: ಮೇಡಮ್ ಬೆಳಿಗ್ಗೆ ಹೊತ್ತು ಕೇಳ್ತಾ ಇರ್ತೀನಿ ಮೇಡಮ್ ನಾನು. ಹಾಗೆ ಇದು ನೇರ ಕಾರ್ಯಕ್ರಮ ಮತ್ತೆ ಮೆಸೇಜ್ ಮಾಡೋದು. ಹಲೋ ಗೆಳೆಯರೇ ಇರುತ್ತಲ್ಲ ಮೇಡಮ್,
0: ಎಲ್ಲದರಲ್ಲೂ ಭಾಗವಹಿಸ್ತೀರಾ?
1: ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್ ಹಿಂದಿ ಹಾಡುಗಳು, ಅವೆಲ್ಲ ಕೇಳ್ತಾ ಇರ್ತೀನಿ ಮೇಡಮ್.
0: ಮತ್ತೆ ಏನೇನು ಹವ್ಯಾಸಗಳಿದೆ ರೂಪಾ ಅವರಿಗೆ ರೇಡಿಯೋ ಕೇಳದ್ ಬಿಟ್ರೆ?
1: ಮೇಡಮ್ ಹವ್ಯಾಸ ಅಂದ್ರೆ ನಾನು, ನಮ್ ಶಾಪ್ ಇದೆ ಮೇಡಮ್ ರೆಡಿಮೇಡ್ ಶಾಪ್, ನಾನು ಅಲ್ಲಿಗೆ ಹೋಗ್ತಾ ಇರ್ತೀನಿ ಮೇಡಮ್. ಅಂಗಡಿಯಲ್ಲೇ ಇರ್ತೀನಿ ಮೇಡಮ್.
0: ಅಂಗಡಿನಲ್ಲೇ ಇಟ್ಕೊಂಡಿದ್ದೀರಾ?
1: ಮೇಡಮ್ ಮತ್ತೆ ನನ್ ಮಗ 4 ಗಂಟೆಗೆ ಬರ್ತಾನೆ ಮನೆಗೆ, ಆಗ ಬರ್ತೀನಿ.
0: ಒಳ್ಳೇದು ಒಳ್ಳೇದು, ಜೊತೆಗೆ ಕೆಲಸ ಜೊತೆಗೆ ರೇಡಿಯೋನು ಕೇಳ್ದಂಗಾಯ್ತು, ಮಾಹಿತಿ ಮನರಂಜನೆ ಎಲ್ಲದು ಸಿಗ್ತು. ಹೀ ರೂಪಾ ಅವ್ರೆ, ಹೀಗೆ ಕೇಳ್ತಾ ಇರಿ, ಆಯ್ತು, ಸಂತೋಷ. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ ಇವಾಗ. ನಮಸ್ಕಾರ.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ
1: ಮೇಡಮ್, ಶೋಭಾ ಅಂತ ಹಾಸನಿಂದ.
0: ಹಾ ಶೋಭಾ ಅವರೇ, ತುಂಬಾ ದಿನ ಆಯ್ತು ಅನ್ಸುತ್ತೆ ಮಾಡಿ ಅಲ್ವಾ?
1: ಹಾ ಮೇಡಮ್.
0: ಹಾ ಮತ್ತೆ ಶೋಭಾ ಅವ್ರು ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ತಾವು?
0: ಹಾ ಚೆನ್ನಾಗಿದ್ದೀನಿ ಶೋಭಾ ಅವ್ರೆ. ಇವತ್ತು ಯಾವ ಹಾಡ್ ಬೇಕು ಶೋಭಾ ಅವ್ರಿಗೆ?
1: ಎಡಕಲ್ಲು ಗುಡ್ಡದ ಮೇಲೆ ಫಿಲಂ ಇಂದ ಮೇಡಮ್.
0: ಹಾ
1: ನಿಲ್ಲು ನಿಲ್ಲೆ ಪತಂಗ ಅಂತ ಎಷ್ಟು ಜನಕ್ಕೆ ಇವರು ಹಾಡಿರೋದು.
0: ಎಷ್ಟು ಸೊಗಸಾದ ಗೀತೆ ಅಲ್ವಾ, ಸಾಹಿತ್ಯ ಅಂತ ಎಷ್ಟು ಚೆನ್ನಾಗಿದೆ.
1: ತುಂಬಾ ಚೆನ್ನಾಗಿದೆ, ವಿಜಯ ನರಸಿಂಹ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ.
0: ಹೌದು,
1: ಒಂದು ಅರ್ಥಪೂರ್ಣವಾದ ಒಂದು ಸಲಹೆ ಕೊಡಂತದ್ದು.
0: ಸಲಹೆ ಕೊಡಂತದ್ದು, ಹೌದೌದು, ಒಳ್ಳೆ ಸಂದೇಶ ಇದೆ ಅದರಲ್ಲೂ. ಈಗಿನ ಯುವ ಜನಾಂಗಕ್ಕೆ ತುಂಬಾ ಚೆನ್ನಾಗಿ ಒಳ್ಳೆ ಸಂದೇಶ ಇದೆ ನೋಡಿ. ಎಷ್ಟು ವರ್ಷ ಆಯ್ತು ಅದು ಆ ಚಿತ್ರ ಬಂದು, ಎಷ್ಟು ವರ್ಷ ಆದ್ರೂ ಈಗಿನ ಇದಕ್ಕೂ ಕೂಡ ಅದಷ್ಟು ಚೆನ್ನಾಗಿ ಒಪ್ಪುತ್ತೆ. ತುಂಬಾ ಒಳ್ಳೆ
1: ಸಾರ್ವಕಾಲಿಕ ಅಂತ ಹೇಳ್ತಾರಲ್ಲ.
0: ಹೌದು ಹೌದು ನೋಡಿ, ಆಗ್ಲೇ ಬರ್ದಿದ್ದಾರೆ.
1: ನೀತಿ ಬೋಧನೆಗಳು
0: ಹೌದು
1: ಯಾವಾಗ್ಲೂ ಇಲ್ಲೇಬೇಕು ಮೇಡಮ್.
0: ಹೌದು,
1: ಹೆಣ್ಮಕ್ಳಿಗೆ ಆಗ್ಲಿ ಹೆಣ್ಮಕ್ಳಿಗೆ ಆಗ್ಲಿ ಬೇಕೇ ಬೇಕು.
0: ಹೌದು, ಇಬ್ಬರಿಗೂ ತುಂಬಾ ಮುಖ್ಯ. ಒಳ್ಳೆ, ತುಂಬಾ ಒಳ್ಳೆ ಅರ್ಥಗರ್ಭಿತವಾದಂತಹ ಒಳ್ಳೆ ಸಾಹಿತ್ಯ ಇರುವಂತಹ ಗೀತೆನ ಕೇಳಿದಿರ. ಆಯ್ತು, ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ. ವಿಜಯ ನರಸಿಂಹ ಅವರು ಈ ಗೀತೆಯನ್ನ ಬರೆದಿದ್ದಾರೆ, ಎಂ ರಂಗರಾವ್ ಅವರು ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಎಸ್ ಜಾನಕಿ ಅವರು ಗೀತೆಯನ್ನು ಹಾಡಿದ್ದಾರೆ. ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಕೇಳುಗರೆ, ನೇರ ಪ್ರಸಾರದಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ನೋಡೋಣ ಮುಂದಿನ ಕರೆ ಯಾರ್ದು ಅಂತ. ನಮಸ್ತೆ.
2: ನಮಸ್ತೆ ಮೇಡಮ್, ನಾನು ವಿಜಯಲಕ್ಷ್ಮಿ ದಂತರಸ, ಬೇಲೂರು ತಾಲೂಕು ಭಜನಡಿಯಿಂದ.
1: ವಿಜಯಲಕ್ಷ್ಮಿ ಅವರಿಗೆ ಯಾವ ಹಾಡಬೇಕು?
2: ಅಮೃತಗಳಿಗೆ ಪಾರ್ವತಿ ಪರಶಿವನ ಪ್ರೇಮ ಪ್ರಸಂಗ ಅಂತಿದೆಯಲ್ಲ
1: ಮೇಡಮ್. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಅವರು. ಯಾಕೆ ಇವತ್ತು ಈ ಗೀತೆಯನ್ನ ಕೇಳ್ತಾ ಇದ್ದೀರಾ?
2: ತುಂಬಾ ಚೆನ್ನಾಗಿದೆ ಮೇಡಮ್ ಹಾಡು.
1: ಅಮೃತಗಳಿಗೆನಲ್ಲಿ ಎಲ್ಲಾ ಹಾಡುಗಳು ತುಂಬಾ ಸೊಗಸಾದ ಗೀತೆಗಳು.
2: ಹೌದು
1: ಅಲ್ವಾ? ಎಷ್ಟು
2: ಹಾಗಾಗಿ ಅಲ್ಲೇ.
1: ವಿಜಯಲಕ್ಷ್ಮಿ ಅವರ ಕರೆನಲ್ಲಿ ಏನೋ ತೊಂದರೆ ಆಗ್ತಾ ಇದೆ, ನೆಟ್ವರ್ಕ್ ಇರೋ ಜಾಗದಲ್ಲಿ ಒಂದ್ ಕಡೆ ನಿಂತ್ಕೊಳ್ಳಿ. ವಿಜಯಲಕ್ಷ್ಮಿ ಅವರೇ
2: ಕೇಳಿಸ್ತಾ
1: ಇದೆ, ಮಾತಾಡಿ.
2: ಹಾ ಮೇಡಮ್, ಅದು ತುಂಬಾ ಇಷ್ಟ ಹಾಡು. ಪಿಕ್ಚರ್ ಸಹ ತುಂಬಾ ಚೆನ್ನಾಗಿದೆ, ಹಾಗಾಗಿ ಹಾಡು ಇಷ್ಟ ಆಗುತ್ತೆ.
1: ಆಗ್ಲಿ, ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ ಅಮೃತಗಳಿಗೆ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಅವರು ಈ ಗೀತೆಯನ್ನ ಹಾಡಿದ್ದಾರೆ. ವಿಜಯ ನರಸಿಂಹ ಅವರು ಈ ಗೀತೆಯನ್ನ ಬರೆದಿದ್ದಾರೆ. ಈ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ವಿಜಯ ಭಾಸ್ಕರ್ ಅವರು. ಕೇಳಿ, ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ.
2: ಧನ್ಯವಾದ.
1: ಧನ್ಯವಾದಗಳು. ನಮಸ್ಕಾರ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಕರೆ ಮಾಡಿರೋದು?
1: ಕಿಶೋರ್ ಆಲೂರಿಂದ.
0: ಕಿಶೋರ್ ಅವರೇ, ಇವತ್ತು ಯಾವ ಹಾಡು ಬೇಕು ನಿಮ್ಗೆ?
1: ಇವತ್ತು ನಾಗಮಂಡಲ ಚಿತ್ರದಿಂದ ಈ ಹಸಿರು ಸಿರಿಯಲ್ಲಿ
0: ಸಂಗೀತ ಕಟ್ಟಿ ಅವರು ಹಾಡಿರುವಂತಹ ಗೀತೆ ತುಂಬಾ ಚೆನ್ನಾಗಿದೆ. ಕಿಶೋರ್ ಅವ್ರು ಏನ್ ಕೆಲಸ ಮಾಡೋದು?
1: ಮೆಡಿಕಲ್ ಫಾರ್ಮಸಿ
0: ವರ್ಕ್ ಮಾಡ್ತಾ ಇದ್ರ. ಅಲ್ಲಿ ಈಗ ಅಲ್ಲೇ ಇದ್ದೀರಾ, ಡ್ಯೂಟಿ ಜೊತೆಗೇನೆ ರೇಡಿಯೋಗೂ ಇದ್ ಮಾಡಿದೀರಾ? ರೇಡಿಯೋ ಕೇಳ್ತಾನೆ ಇರ್ತೀರಾ ಕೆಲಸದ ಜೊತೆಗೆ? ಆಗ್ಲಿ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ನಾಗಮಂಡಲ ಚಿತ್ರದ ಸಂಗೀತ ಕಟ್ಟಿಯವರು ಹಾಡಿರುವಂತ ಗೀತೆ. ಗೋಪಾಲ್ ಯಾಜ್ಞಿಕ್ ಅವರು ಈ ಗೀತೆಯನ್ನ ಬರೆದಿದ್ದಾರೆ, ಸಿ ಅಶ್ವಥ್ ಅವರು ಸ್ವರ ಕಲ್ಪನೆ ಮಾಡಿದ್ದಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಮೇಡಮ್.

0: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈತುಂಬ ಕೆಲಸಗಳು ಬಾಕಿ.
1: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
2: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
1: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
0: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.
1: ಕತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿದ್ದೆ ಕಲೆಗಳ ಬೀಡು.

0: ಹಳೆಬೀಡು. ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
1: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
0: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.
1: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ

0: ನಮಸ್ತೆ ನಮಸ್ತೆ
1: ನಮಸ್ತೆ ನಮಸ್ತೆ ಮೇಡಮ್.
0: ನಿಮ್ ಪರಿಚಯ ಮಾಡ್ಕೊಳ್ಳಿ, ಯಾರು ಮಾತಾಡ್ತಾ ಇರೋದು?
1: ನಾನು ಶಿಕ್ಷಕರ ಬಡಾವಣೆ ಚನ್ನಪಟ್ಟಣ ಫೋರ್ತ್ ಕ್ಲಾಸ್ ಚಂದ್ರಪ್ಪ ಅಂತ.
0: ಚಂದ್ರಪ್ಪ ಅವರು, ಚಂದ್ರಪ್ಪ ಅವರೇ, ಈ ಕಾರ್ಯಕ್ರಮದ ಇವತ್ತಿನ ಕೊನೆಯ ಕರೆ ನಿಮ್ದು. ಯಾವ ಹಾಡು ಬೇಕು ಅಂತ ಮೊದಲು ಹೇಳ್ಬಿಡಿ
1: ಮೇಡಮ್. ಮರೆಯಲಾಗದ ಕತೆ ಅಂತ ಬರೆಯುವೆ ನಿಮಗಾಗಿ ಹೃದಯದೀತವಾಗಿ ಪ್ರಣಯದ ಸಂಕೇತವಾಗಿ ಒಂದು ಹಾಡು ಬೇಕಿತ್ತು ಮೇಡಮ್.
0: ಆಮೇಲೆ ಹಾಡೋ ಅಭ್ಯಾಸ ಇದೆಯಾ?
1: ಸ್ವಲ್ಪ ಸ್ಟೂಡೆಂಟ್ ಲೈಫ್ ಅಲ್ಲಿ ಹಾಡ್ತಿದ್ದೆ, ನಮ್ಮ ಭಾವನೆಗಳನ್ನ ಲೆಟರ್ ಪತ್ರ ಮುಖಾಂತರ ಒಂದು ಕಾಲದಲ್ಲಿ ಅದನ್ನು ವ್ಯಕ್ತಪಡಿಸಿದ್ದೆ ಮೇಡಮ್. ಈ ಹಾಡು ಸೊಸೈಟಿ ಒಳ್ಳೆ ಮೆಸೇಜ್ ಮೇಡಮ್ ಹತ್ರ.
0: ಹೌದು, ತುಂಬಾ ಚೆನ್ನಾಗಿರುವಂತ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಗೀತೆನ ಹಾಡಿದ್ದಾರೆ. ಆಮೇಲೆ ಹಾಡೋ ಹವ್ಯಾಸ ಮಾಡ್ಕೊಳ್ಳಿ, ದಿನನಿತ್ಯ ಹಾಡ್ತಾ ಹಾಡ್ತಾ ರಾಗ ಅಂತ ಹೇಳ್ತಾರಲ್ಲ
1: ಮೇಡಮ್. ಹಾಡ್ತಾ ಇರ್ತೀನಿ ನಾನು, ಸಿಂಗರ್ ಏನಲ್ಲ, ಸ್ವಲ್ಪ ಸ್ವಲ್ಪ ಅಡಪ್ ಆಗಿದ್ದೀನಿ.
0: ಚಂದ್ರಪ್ಪ ಅವರು ಫೋನ್ ಮಾಡ್ತಾ ಇರ್ತೀರಾ ದಿನ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇರ್ತೀರಾ ಎಲ್ಲ ಕಾರ್ಯಕ್ರಮದಲ್ಲೂ, ಆಕಾಶವಾಣಿ ಕಾರ್ಯಕ್ರಮಗಳಿಗೆ?
1: ನಾನು ಲೈನ್ ಸಿಗಲ್ಲ. ಅಯ್ಯೋ, ಬೆಳಗ್ಗೆ 5:45 ಕಾಯ್ಕಿದ್ರೆ 11 ಗಂಟೆವರೆಗೂ ರೇಡಿಯೋ ಆಫ್ ಆಗಲ್ಲ. ಅದು ಮಾಹಿತಿ ಕಣಜ ಅಲ್ಲ ಮೇಡಮ್, ಅದು ಹಾಸನ ರೇಡಿಯೋ ಮಾಹಿತಿ ಕಣಜ.
0: ಆಗ್ಲಿ ಚಂದ್ರಪ್ಪ ಅವರೇ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ.
1: ತುಂಬಾ ಥ್ಯಾಂಕ್ಸ್ ಮೇಡಮ್, ಈಗ ಮತ್ತೆ ಲೈನ್ ಸಿಕ್ತು,
0: ಸಂತೋಷ ಆಯ್ತಲ್ಲ. ಹೀಗೆ ಕರೆ ಮಾಡ್ತಾ ಇರಿ, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಯತ್ನ ಮಾಡಿದ್ರೆ ಸಿಗುತ್ತೆ.
1: ಧನ್ಯವಾದಗಳು ಮೇಡಮ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಕೇಳಿ ಮರೆಯಲಾಗದ ಕತೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ತಾಂತ್ರಿಕ ಸಹಕಾರ ಸುನಿಲ್ ಕುಮಾರ್ ಪಿ, ಸೋಮಶೇಖರ್ ಹಾಗೂ ಡಿ ಅರವಿಂದನ್.

0: ಆಕಾಶವಾಣಿ ಹಾಸನ. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ, 6:50 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ನೇರ ಫೋನ್ಇನ್ ಕಾರ್ಯಕ್ರಮ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಭಾಗವಹಿಸುತ್ತಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು, ಪ್ರಾಯೋಜಕರು ಕೃಷಿ ನಿರ್ದೇಶಕರು ಶೇಷಾದ್ರಿ ರಸ್ತೆ ಬೆಂಗಳೂರು. 7:20 ನಮ್ಮ ನಿಲಯದಿಂದ ಕೃಷಿ ಲೋಕ, 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ ಚಿತ್ರಚಿತ್ತಾರ ಭವಿಷ್ಯ ಎಚ್ವೈ ಅವರಿಂದ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳನ್ನು ಆಲಿಸಲಿದ್ದೀರಿ. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಕರೆಂಟ್ ಅಫೈರ್ಸ್. 10:00 ನಮ್ಮ ನಿಲಯದಿಂದ ಮಧುರ ಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚಲ್.
1: ಹಾಯ್ ಲತಾ, ಹೇಗಿದ್ಯಾ? ನಿನ್ಗೆ ಹೊಟ್ಟೆ ನೋವು, ಬ್ಲೀಡಿಂಗ್ ಪ್ರಾಬ್ಲಮ್ ಅಂತಿದ್ದೆಲ್ಲ ಕಮ್ಮಿ ಆಯ್ತಾ?
2: ಇಲ್ಲ ಕಣೆ, ನಂಗೆ ಕೆಲ್ಸ ಜಾಸ್ತಿ, ಬಿಡುವೇ ಇಲ್ಲ, ಡಾಕ್ಟರ್ ಹತ್ರ ಹೋಗೋಕೆ ಆಗ್ತಿಲ್ಲ.
1: ಅದಕ್ಕೆ ಯೋಚನೆ ಮಾಡ್ತೀಯಾ? ಮಣಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಇದೆ. ಅಲ್ಲಿ ಬೆಳಗ್ಗೆ 8:00 ರಾತ್ರಿ 8:00 ಸ್ಪೆಷಲಿಸ್ಟ್ ಚಿಕಿತ್ಸೆಗೆ ಲಭ್ಯ ಇರ್ತಾರೆ. ಜೊತೆಗೆ ಅಲ್ಲಿ ಮಾಸ್ಟರ್ ಹೆಲ್ತ್ ಚೆಕಪ್ ಸೌಲಭ್ಯ ಕೂಡ ಇದೆ. ನಾನು ಕೂಡ ಹೋದ್ವಾರ ಹೋಗಿ ಚೆಕಪ್ ಮಾಡಿಸ್ಕೊಂಡೆ.
2: ಹೌದೇನೆ, ನಾನು ಹಿಂದೆ ಹೋಗ್ತೀನಿ.
1: ಭೇಟಿ ನೀಡಿ ಮಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ಕೆಆರ್ ಪುರಂ ಹಾಸನ. 9611104946.
0: ಕೇಳುಗರೆ, ಇನ್ನ ನಾಳಿನ ಕಾರ್ಯಕ್ರಮದಲ್ಲಿ ನಾಳೆ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಡಾ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ, 6:35, 6:50 ಹಾಗೂ 7:15 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಜನಪದ ಜಗದ್ದು ಹೊಳೆ ನರಸೀಪುರ ತಾಲೂಕು ಗಾಂಧಿನಗರದ ಮರಿಯಪ್ಪ ಮತ್ತು ಗೌರಮ್ಮ ಅವರಿಂದ ತಂಬೂರಿ ಪದ, 9:00 ರಂಗ್ ಬಿರಂಗೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಬಾಲನಂದನ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ ಲಿಖಿತಾ ಎಂಪಿ ಅವರಿಂದ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. 11:00 ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಭೀಮ್ಸೇನ್ ಜೋಶಿ ಅವರ ಗಾಯನ ಆಲಿಸಲಿದ್ದೀರಿ. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ಆಯುರ್ವೇದ ಮತ್ತು ಆಹಾರ ಪದ್ಧತಿ, ಈ ಕುರಿತು ಆಯುರ್ವೇದ ವೈದ್ಯರಾದ ಡಾ ರೂಪಾಬಾಯಿ ಪಡ್ನವಿಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ ಬೇವಿನ ಬೆಂಚಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ, ಈ ಕುರಿತು ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾ ಎಸ್ ಗಂಗೋತ್ರಿಯವರೊಂದಿಗೆ ಸಂದರ್ಶನ, ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ಪಿಎಂಇ ಡ್ರೈವ್, ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ. 11:20 ನಮ್ಮ ನಿಲಯದಿಂದ ಭಾವಗೀತೆಗಳು, 11:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಮನ್ ಛಾಯೆ ಗೀತ್, 3:30 ನಾಟ್ಯ ತರಂಗ್, 4:00 ಬಾಂಬೆ ಟಾಕೀಸ್ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ. ಇನ್ನು ಸಂಜೆಯ ಪ್ರಸಾರದಲ್ಲಿ ನಾಳೆ ಸಂಜೆ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, 6:15 ಭಾವಗೀತೆಗಳು. ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ, ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಚಗಚಗಿರಿಯ ಕೃಷಿಕ ಸಿಕೆ ಮಂಜೇಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 8:00 ಕನ್ನಡ ಚಿತ್ರಗೀತೆಗಳು, 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, 9:30 ಯುವವಾಣಿ, 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಕೇಳುಗರೆ, ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರ.
3: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಆಕಾಶವಾಣಿ ಹಾಸನ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.
4: ವಿವಿಧ ಭಾರತಿ ಹೇ ರಾಷ್ಟ್ರೀಯ ಸೇವಾ ದೇಶ್ ಕಿ ಸುರೀಲಿ ಧಡಕನ್. ಸಾಥಿಯೋ, ಏಕ್ ಬಾರ್ ಫಿರ್ ತರಾನೆ ನಯೆ ಪುರಾನೆ ಕಾರ್ಯಕ್ರಮ ಕೆ ಶೇಷ್ ಭಾಗ್ ಮೇ ಆಪ್ ಸಭಿ ಕಾ ಅಭಿನಂದನ್ ಹೇ. ಆನಂದ್ ಬಕ್ಷಿ ಕಾ ಲಿಖಾ ಗೀತ್ ಸುನಿಯೇ.

0: embark on state visits to Moldova, North Macedonia and Romania from the 19th to the 25th of this month. Briefing media New Delhi's Secretary West in the Minister of External Affairs, C.B. George, said these state visits have been undertaken at the invitation of the Presidents of the Republic of Moldova, the Republic of North Macedonia and Romania. He said these visits are of considerable historical significance as they will mark the first ever bilateral visit by an Indian president to the Republic of Moldova and North Macedonia. He said a visit to Romania will be the first state visit by an Indian president in over three decades. Union Finance Minister Nirmala Sitharaman, along with Andhra Pradesh Chief Minister and Chandrababu Naidu, distributed loans worth 3,216 crore rupees to 1,03,246 beneficiaries under various central government schemes at the credit outreach program held in Narasara Opet in Palnadu district of Andhra Pradesh today. The sectors for which assistance was given include agriculture, MSMEs and housing, education, vehicle and solar energy. India Meteorological Department has forecast heavy rainfall today over parts of Arunachal Pradesh, Assam, Meghalaya and Odisha. Parts of Bihar, Chhattisgarh, East Madhya Pradesh, East Uttar Pradesh, Jharkhand, Nagaland, Manipur, Mizoram, Tripura, Uttarakhand, Bidarbh, West Bengal and Sikkim are also expected to receive moderate to heavy rainfall during the day. Benchmark domestic equity indices ended over 1% higher today. The Sensex surged 965 points to close at 78,151. The Nifty gained 262 points to settle at 24,334. And that is the end of this news bulletin.
1: Akashavani Hasana Seva Mahiti.
2: ಕೇಳುಗರೆ, ಇದೊಂದು ಪ್ರಕಟಣೆ. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಹಾಸನದಲ್ಲಿರುವ ಮೈಭಾರತ್ ಕೇಂದ್ರ 15-29 ವರ್ಷದ ಒಳಗಿನ ಯುವಕರಿಗೆ ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಣಿಗೆ ಅವಕಾಶ ಕಲ್ಪಿಸಿದೆ. ಆಸಕ್ತ ಯುವಕರು ತ್ವರಿತವಾಗಿ ನೋಂದಣಿ ಮಾಡಿಕೊಳ್ಳುವಂತೆ ತಿಳಿಸಿದೆ. ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಳ್ಳುವ ಯುವಜನತೆಗೆ ಸ್ವಯಂ ಸೇವೆ, ಅನುಭವಿ ಕಲಿಕೆ, ಇಂಟರ್ನ್ಶಿಪ್, ನಾಯಕತ್ವ ಗುಣ ತರಬೇತಿ, ಕೌಶಲ್ಯ ಅಭಿವೃದ್ಧಿ ಮಾರ್ಗದರ್ಶನ, ಸಮುದಾಯ ಸೇವೆ ಮತ್ತು ಭಾರತ ಸರ್ಕಾರದ ವಿವಿಧ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸುತ್ತದೆ ಎಂದು ಹಾಸನದ ಮೈಭಾರತ್ ಕೇಂದ್ರದ ಪ್ರಕಟಣೆ ತಿಳಿಸಿದೆ. ಮೈಭಾರತ್ ಪೋರ್ಟಲ್ನ ವಿಳಾಸ ಹೀಗಿದೆ: www.myBharat.gov.in. ಪ್ರಕಟಣೆ ಕೇಳಿದಿರಿ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಕೇಳುಗರೆ, ಮತ್ತೊಂದು ಪ್ರಕಟಣೆ. ಹಾಸನ ಜಿಲ್ಲೆಯ ರೈತರಿಗೆ, ರೈತ ಮಹಿಳೆಯರಿಗೆ ಹಾಗೂ ಆಸಕ್ತಿಯುಳ್ಳ ಎಲ್ಲರಿಗೂ ಪಶುಪಾಲನಾ ಇಲಾಖೆಯ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ತರಬೇತಿ ಕೇಂದ್ರ ಹಾಸನ ವತಿಯಿಂದ ತರಬೇತಿಯನ್ನು ಏರ್ಪಡಿಸಲಾಗಿದೆ. ತರಬೇತಿಯಲ್ಲಿ ಭಾಗವಹಿಸುವ ಶಿಬಿರಾರ್ಥಿಗಳಿಗೆ ಯಾವುದೇ ಪ್ರಯಾಣ ಭತ್ಯೆ ಅಥವಾ ಸ್ಟೈಫೆಂಡ್ ನೀಡಲಾಗುವುದಿಲ್ಲ. ಆಸಕ್ತಿಯುಳ್ಳವರು, ಆಧಾರ್ ಕಾರ್ಡ್, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು, ಜಾತಿ ಪ್ರಮಾಣ ಪತ್ರ ಜೆರಾಕ್ಸ್ ಪ್ರತಿ ಹಾಗೂ 2 ಭಾವಚಿತ್ರದೊಂದಿಗೆ ತರಬೇತಿ ಪ್ರಾರಂಭವಾಗುವ ದಿನಾಂಕದಂದು ಬೆಳಗ್ಗೆ 10:30 ಒಳಗೆ ಉಪನಿರ್ದೇಶಕರ ಕಚೇರಿ, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ತರಬೇತಿ ಕೇಂದ್ರ, ಬಿಎಂ ರಸ್ತೆ, ಸಂತೆಪೇಟೆ, ಹಾಸನದಲ್ಲಿ ಹಾಜರಾಗಬೇಕೆಂದು ಸೂಚಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆ 0817223522226. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಗಮನಿಸಿ: 0817223522226. ತರಬೇತಿಯ ವಿವರ: ರೈತರಿಗೆ ಆಧುನಿಕ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ. ನಿಗದಿಪಡಿಸಿರುವ ದಿನಾಂಕ 22/7/2026 ರಿಂದ 23/7/2026 ರವರೆಗೆ. ರೈತರಿಗೆ

0: ಜನಸ್ಪಂದನ ಅಥವಾ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ಆಯೋಜಿಸುತ್ತಿದ್ದು, ಜುಲೈ ತಿಂಗಳ ಜನಸ್ಪಂದನ ಕಾರ್ಯಕ್ರಮವನ್ನು ಹಾಸನ ತಾಲೂಕು ದುದ್ದಾ ಹೋಬಳಿಯ ನಾಡ ಕಚೇರಿಯಲ್ಲಿ ಇದೇ ಜುಲೈ ತಿಂಗಳ 18ರ ಶನಿವಾರದಂದು ಅಂದರೆ ನಾಳೆ ಏರ್ಪಡಿಸಲಾಗಿದೆ. ಜಿಲ್ಲೆಯ ಎಲ್ಲಾ ಸಾರ್ವಜನಿಕರು, ಕೃಷಿಕರು ಹಾಗೂ ಗ್ರಾಮೀಣ ಭಾಗದ ಜನರು ತಮ್ಮ ಸಾಮಾಜಿಕ, ಶೈಕ್ಷಣಿಕ, ವಾಣಿಜ್ಯ ಹಾಗೂ ಕೃಷಿ ಸಂಬಂಧಿತ ಸೇವಾ ಸೌಲಭ್ಯಗಳ ಕೊರತೆಗೆ ಸಂಬಂಧಿಸಿದಂತೆ ಅಹವಾಲುಗಳನ್ನು ನೀಡಬಹುದಾಗಿರುತ್ತದೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಲಭ್ಯವಿದ್ದು, ಸಾರ್ವಜನಿಕರು ಖುದ್ದಾಗಿ ಹಾಜರಿದ್ದು ತಮ್ಮ ಅಹವಾಲುಗಳನ್ನು ಸಲ್ಲಿಸಿ ಪರಿಹಾರ ಪಡೆದುಕೊಳ್ಳಬಹುದಾಗಿರುತ್ತದೆ ಎಂದು ಹಾಸನ ಜಿಲ್ಲಾಧಿಕಾರಿಗಳ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

0: ಮುಖದಲ್ಲಿ ಮೊಡವೆಯಾ? ಸಾಯಿ ಬಾಲ್. ಕಜ್ಜಿ ಹುಳುಕಡ್ಡಿ? ಸಾಯಿ ಬಾಲ್. ಗುಳ್ಳೆ ಗಜಕರ್ಣ? ಸಾಯಿ ಬಾಲ್. ಕೆಸರು ಹುಣ್ಣ?
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಏನು ರಂಗ, ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
9: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
10: ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 14555ಕ್ಕೆ ಕರೆ ಮಾಡಿ. ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
2: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
3: ನಾವೇ ಅಲ್ವೇ.
2: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

ಆಕಾಶವಾಣಿ ಹಾಸನ. ಸಮಯ 6:30 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ.

0: ಅವಲೋಕನ.
1: ಆಕಾಶವಾಣಿ ಅವಲೋಕನ. ವಿಷಯ: ಕಡಲ ಸಂಪತ್ತಿನ ರಕ್ಷಣೆಗಾಗಿ ಸ್ವಚ್ಛ ಸಾಗರ, ಸುರಕ್ಷಿತ ಸಾಗರ ಅಭಿಯಾನ. ಬರೆದವರು ಅಭಯ್ ಧಾಮ್ಲೆ, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಪ್ರಕೃತಿ ಮನುಕುಲಕ್ಕೆ ನೀಡಿರುವ ಅಮೂಲ್ಯ ಕೊಡುಗೆಗಳಲ್ಲಿ ಸಾಗರಗಳು ಪ್ರಮುಖವಾದವು. ಆದರೆ ಮಾನವನ ಅತಿಯಾದ ಹಸ್ತಕ್ಷೇಪ, ಕೈಗಾರಿಕೆಗಳ ತ್ಯಾಜ್ಯಗಳ ಅನಿಯಂತ್ರಿತ ಹರಿವು ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ಮಾಲಿನ್ಯದಿಂದಾಗಿ ಇಂದು ಸಮುದ್ರದ ಪರಿಸರ ವ್ಯವಸ್ಥೆಯು ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಈ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆಯನ್ನು ಕೇವಲ ಕಾಗದದ ಮೇಲಿನ ಯೋಜನೆಯನ್ನಾಗಿ ಉಳಿಸದೆ ಅದನ್ನು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಪಾಲ್ಗೊಳ್ಳುವ ಸಾರ್ವಜನಿಕ ಜನಾಂದೋಲನವನ್ನಾಗಿ ರೂಪಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರ ನೇತೃತ್ವದಲ್ಲಿ ಇತ್ತೀಚೆಗೆ ನಡೆದ ವಿಜ್ಞಾನ ಸಚಿವಾಲಯಗಳ ಉನ್ನತ ಮಟ್ಟದ ಪರಿಶೀಲನಾ ಸಭೆಯು ಕರಾವಳಿ ಸ್ವಚ್ಛತೆಗೆ ಹೊಸದೊಂದು ವೈಜ್ಞಾನಿಕ ದಿಕ್ಸೂಚಿಯನ್ನು ನೀಡಿದೆ. ಭಾರತದ ಕರಾವಳಿ ತೀರದ ಸುಸ್ಥಿರ ಅಭಿವೃದ್ಧಿ ಹಾಗೂ ಕಡಲ ಸಂಪತ್ತಿನ ರಕ್ಷಣೆಯ ದೃಷ್ಟಿಯಿಂದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಸೆಪ್ಟೆಂಬರ್ 10ರಿಂದ 19ರವರೆಗೆ ಹಮ್ಮಿಕೊಂಡಿರುವ ಸ್ವಚ್ಛ ಸಾಗರ, ಸುರಕ್ಷಿತ ಸಾಗರ ಅಭಿಯಾನ ಅತ್ಯಂತ ಮಹತ್ವದ ರಾಷ್ಟೀಯ ಆಂದೋಲನವಾಗಿ ಮೂಡಿಬರಲಿದೆ. ವಿಜ್ಞಾನ ದಾಖಲೆಗಳು ತಮ್ಮ ಪ್ರಯೋಗಾಲಯಗಳಿಂದ ಹೊರಬಂದು ಸಾರ್ವಜನಿಕರೊಂದಿಗೆ ನೇರ ಸಂಪರ್ಕ ಸಾಧಿಸಿದಾಗ ಮಾತ್ರ ಸಂಶೋಧನೆಗಳು ಮತ್ತು ವೈಜ್ಞಾನಿಕ ಆವಿಷ್ಕಾರಗಳು ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತವೆ. ದೇಶದ ನಾನಾ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ ರಾಷ್ಟೀಯ ವೈಜ್ಞಾನಿಕ ಸಂಸ್ಥೆಗಳ ನಡುವೆ ಸಮನ್ವಯತೆಯನ್ನು ಬಲಪಡಿಸುವುದು ಈ ಬಾರಿಯ ಸ್ವಚ್ಛತಾ ಅಭಿಯಾನದ ಪ್ರಮುಖ ಹೆಜ್ಜೆಯಾಗಿದೆ. ಈ ಹಿಂದೆ ವಿವಿಧ ಇಲಾಖೆಗಳು ಪ್ರತ್ಯೇಕ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪರಿಸ್ಥಿತಿಯನ್ನು ಬದಲಾಯಿಸಿ ಅವೆಲ್ಲವನ್ನೂ ಒಳಗೊಂಡ ಒಂದು ಸಂಯೋಜಿತ ಪರಿಸರ ವ್ಯವಸ್ಥೆಯನ್ನು ಸೃಷ್ಟಿಸಲು ಸರ್ಕಾರ ಮುಂದಾಗಿದೆ. ಇಂತಹ ತಡೆರಹಿತ ಸಹಯೋಗದಿಂದಾಗಿ ಕರಾವಳಿಯ ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಆಧುನಿಕ ವೈಜ್ಞಾನಿಕ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಸಾಧ್ಯವಾಗಲಿದೆ. ಸ್ವಚ್ಛತೆ ಮಾಡುವುದಷ್ಟೇ ಅಲ್ಲದೆ ವೈಜ್ಞಾನಿಕ ಆವಿಷ್ಕಾರಗಳು ನೇರವಾಗಿ ನಾಗರಿಕರನ್ನು ತಲುಪುವಂತೆ ಮಾಡುವುದು ಮತ್ತು ಆಡಳಿತ ಸುಧಾರಣೆಗೆ ಇಲಾಖೆಗಳ ನಡುವಿನ ಜ್ಞಾನ ವಿನಿಮಯವನ್ನು ಹೆಚ್ಚಿಸುವುದು ಈ ಸಮನ್ವಯತೆಯ ಮುಖ್ಯ ಆಶಯವಾಗಿದೆ. ಈ ಅಭಿಯಾನದ ಪೂರ್ವಭಾವಿ ಸಭೆಯಲ್ಲಿ ದೇಶದ ವಿವಿಧ ವಿಜ್ಞಾನ ಇಲಾಖೆಗಳು ತಮ್ಮದೇ ಆದ ವಿಶಿಷ್ಟ ಜನಸಂಪರ್ಕ ಯೋಜನೆಗಳನ್ನು ಪ್ರಸ್ತುತಪಡಿಸಿವೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಅಡಿಯಲ್ಲಿ ಕೈಗೊಂಡಿರುವ ಸಂಶೋಧನೆಗಳು ಹಾಗೂ ಸರಲ್ ಎಐ ವೇದಿಕೆಯ ವ್ಯಾಪಕ ಅಳವಡಿಕೆಯ ಮೂಲಕ ಸಂಶೋಧಕರು ಮತ್ತು ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಯೋಜಿಸಿದೆ. ಇದರ ಜೊತೆಗೆ ಜೈವಿಕ ತಂತ್ರಜ್ಞಾನ ಇಲಾಖೆಯು ಸಾರ್ವಜನಿಕ ಆರೋಗ್ಯ, ಬಯೋ ಇಕಾನಮಿ ಅಂದರೆ ಜೈವಿಕ ಆರ್ಥಿಕತೆ ಮತ್ತು ಕೃಷಿ ಜೈವಿಕ ತಂತ್ರಜ್ಞಾನದಲ್ಲಿ ತನ್ನ ಕೊಡುಗೆಗಳನ್ನು ಜಾಗೃತಿಗೊಳಿಸಲು ಡಿಬಿಟಿ ಕ್ವೆಸ್ಟ್ ಸಾರ್ವಜನಿಕ ಅಭಿಯಾನವನ್ನು ನಡೆಸುತ್ತಿದೆ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆಯು ಇನ್ನೋವೇಷನ್ ಇನ್ ಆಕ್ಷನ್ ಉಪನ್ಯಾಸ ಸರಣಿಯ ಮೂಲಕ ಭಾರತದ ಸಂಶೋಧನಾ ವ್ಯವಸ್ಥೆಯನ್ನು ಉತ್ತೇಜಿಸುತ್ತಿದೆ. ಈ ಎಲ್ಲಾ ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಯತ್ನಗಳು ದೇಶದಲ್ಲಿ ಹೊಸ ವೈಜ್ಞಾನಿಕ ಚಿಂತನಾ ಕ್ರಮಕ್ಕೆ ಭದ್ರ ಬುನಾದಿ ಹಾಕಲಿವೆ. ವಿವಿಧ ಸಚಿವಾಲಯಗಳ ನಡುವಿನ ಸಹಯೋಗವನ್ನು ಮತ್ತಷ್ಟು ಆಳಗೊಳಿಸುವ ನಿಟ್ಟಿನಲ್ಲಿ ಸಿಎಸ್ಐಆರ್, ಇಸ್ರೋ, ಬಿಎಆರ್ಸಿ, ಡಿಎಸ್ಟಿ ಮತ್ತು ಡಿಬಿಟಿ ಸಂಸ್ಥೆಗಳು ಚಿಂತನೆ ನಡೆಸಿದ್ದು ತಂತ್ರಜ್ಞಾನ ಅಭಿವೃದ್ಧಿ ಪಾಲುದಾರಿಕೆ, ಬಯೋಮೆಡಿಕಲ್ ಸಂಶೋಧನಾ ಉಪಕ್ರಮಗಳು ಹಾಗೂ ಈಶಾನ್ಯ ವಲಯದ ಸಂಯೋಜಿತ ಕಾರ್ಯಕ್ರಮಗಳು ಇಲಾಖೆಗಳ ನಿಕಟ ಸಹಭಾಗಿತ್ವಕ್ಕೆ ಅತ್ಯುತ್ತಮ ಸಾಕ್ಷಿಯಾಗಿವೆ. ಕರಾವಳಿ ರಕ್ಷಣೆಯೊಂದಿಗೆ ಮುಂಬರುವ ಪ್ರಮುಖ ರಾಷ್ಟೀಯ ವೈಜ್ಞಾನಿಕ ಕಾರ್ಯಕ್ರಮಗಳಾದ ಎಸ್ಟಿಕ್ 2026, ಭಾರತ ರಾಷ್ಟೀಯ ವಿಜ್ಞಾನ ಉತ್ಸವ ಐಐಎಸ್ಎಫ್ 2026 ಮತ್ತು ರಾಷ್ಟೀಯ ಬಾಹ್ಯಾಕಾಶ ದಿನದ ಸಿದ್ದತೆಗಳು ದೇಶದಲ್ಲಿ ತಾಂತ್ರಿಕ ಕ್ರಾಂತಿಯ ಅಲೆಯನ್ನು ಸೃಷ್ಟಿಸಲಿವೆ. ಇಂತಹ ಬೃಹತ್ ಕಾರ್ಯಕ್ರಮಗಳಲ್ಲಿ ಸಂಶೋಧಕರು, ಉದ್ಯಮಗಳು, ನವೋದ್ಯಮಗಳು ಮತ್ತು ವಿದ್ಯಾರ್ಥಿಗಳನ್ನು ವ್ಯಾಪಕವಾಗಿ ತೊಡಸಿಕೊಳ್ಳಲು ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ದೇಶದ ಯುವಜನತೆ, ಕರಾವಳಿ ಭಾಗದ ಸ್ಥಳೀಯ ಮೀನುಗಾರರ ಸಮುದಾಯಗಳು ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳನ್ನು ಒಳಗೊಂಡಂತೆ ಜನಸಮುದಾಯವನ್ನು ಈ ಆಂದೋಲನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕಾಗಿದೆ. ಮುಂಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿರುವ ಈ ಸಾಗರ ಸ್ವಚ್ಛತಾ ಸಪ್ತಾಹವು ಇಡೀ ದೇಶದ ಕರಾವಳಿಯುದ್ದಕ್ಕೂ ಒಂದು ಬೃಹತ್ ಜನಾಂದೋಲನವಾಗಿ ರೂಪುಗೊಳ್ಳಬೇಕಿದೆ. ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಕಡಲ ತೀರಗಳನ್ನು ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಂದ ಮುಕ್ತಗೊಳಿಸಲು ಕೈಜೋಡಿಸಿದಾಗ ಮಾತ್ರ ಭಾರತದ ಕಡಲ ತೀರಗಳು ನೈಸರ್ಗಿಕ ಸುಂದರತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ. ಕಡಲನ್ನು ಕೇವಲ ಆರ್ಥಿಕ ಸಂಪನ್ಮೂಲವಾಗಿ ನೋಡದೆ ಜೀವಸಂಕುಲದ ಪ್ರಮುಖ ಆಧಾರವೆಂದು ಗೌರವಿಸುವ ಪ್ರವೃತ್ತಿ ಸಾರ್ವಜನಿಕರಲ್ಲಿ ಬೆಳೆಯಬೇಕಿದೆ. ಸ್ವಚ್ಛ ಸಾಗರ, ಸುರಕ್ಷಿತ ಸಾಗರ ಅಭಿಯಾನ ಭವಿಷ್ಯದ ಪೀಳಿಗೆಗೆ ಸುರಕ್ಷಿತ ಮತ್ತು ಜೀವಂತ ಸಾಗರ ವ್ಯವಸ್ಥೆಯನ್ನು ನೀಡುವ ದೂರದರ್ಶಿ ಸಂಕಲ್ಪವಾಗಿದೆ. ಪರಿಸರ ಸಂರಕ್ಷಣೆ ಮತ್ತು ಅತ್ಯಾಧುನಿಕ ತಾಂತ್ರಿಕ ಆವಿಷ್ಕಾರಗಳು ಪರಸ್ಪರ ಸಹಯೋಗದೊಂದಿಗೆ ಸಾಗಿದಾಗ ದೇಶ ಸಮಗ್ರ ಪ್ರಗತಿಯನ್ನು ಸಾಧಿಸಲು ಸಾಧ್ಯ. ಕರಾವಳಿಯ ಸ್ವಚ್ಛತೆಯು ಕೇವಲ ಸ್ಥಳೀಯ ನಿವಾಸಿಗಳ ಜವಾಬ್ದಾರಿಯಾಗಿರದೆ ಅದು ಇಡೀ ಸಮುದಾಯದ ಜವಾಬ್ದಾರಿಯೊಂದಿಗೆ ರಾಷ್ಟದ ಹಿತಾಸಕ್ತಿಯಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
0: ಆಕಾಶವಾಣಿ ಹಾಸನ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಹೈಟೆಕ್ ಫರ್ನಿಚರ್ ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3-ಡೋರ್ ಅಂಡ್ 2-ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಹಾಸನ ಸಮಯ 6:37 ಆಗುತ್ತಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 2237049 99, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ಹಲೋ ಕೃಷಿರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿ

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ

0: ಪ್ರತಿಕ್ಷಣವು ಪ್ರಾರ್ಥಿಸೋಣ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಭ ಕ್ರೀಡೋತ್ಸವ ಆರಂಭ, 280 ಹೆಚ್ಚು ಕ್ರೀಡಾಪಟುಗಳು ಭಾಗಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17.20 ಕೋಟಿ, ಬಾದಾಮಿ 15.10 ಕೋಟಿ, ಬಂಟ್ವಾಳ 26.18 ಕೋಟಿ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ದದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದರೂ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
1: ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 ಗಿಗಾವಾಟ್ ಇತ್ತು ನಮ್ದು 2014ರಾಗ. 2.6 ಗಿಗಾವಾಟ್ ದಿಂದ 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ ದಿಂದ, ಸರಿಸುಮಾರು 60 ಗಿಗಾವಾಟ್ ವಿಂಡ್ ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ, ಬ್ಯಾಟರಿ ಸ್ಟೋರೇಜ್ ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ, ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
0: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಇಂದು ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು, ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿಯವರು 2110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
2: ಬಾದಾಮಿಯಲ್ಲಿ 18 ಕೋಟಿ, ಅಳ್ನಾವರದಲ್ಲಿ 17 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, ಕೊಪ್ಪಳದಲ್ಲಿ 22 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನ ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ

0: ಕೊಟ್ಟು ಆಧುನಿಕ ಕನ್ನಕ್ಕೆ 2,110 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ್ ಪಾರ್ಕ್ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನು ಫೆಸಿಲಿಟೀಸ್ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
1: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬ ದೋಟಿಹಾಳ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯವನ್ನು ನಿಗದಿಪಡಿಸಿದ್ದು ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಪಕ್ಷದ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಗೆ ನಾಳೆ ಆಗಮಿಸಲಿದ್ದು ಅವರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ವಸ್ತು ಪ್ರದರ್ಶನವನ್ನು ಜಾಗತಿಕ ಮಟ್ಟದಲ್ಲಿ ಆಕರ್ಷಣೀಯವಾಗಿಸಲು ವರ್ಷಪೂರ್ತಿ ಕಾರ್ಯಕ್ರಮವನ್ನು ವಹಿಸಲು ಮನರಂಜನಾ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವಂತಹ ಯೋಜನೆ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಬಾರಿಯ ದಸರಾ ವಸ್ತು ಪ್ರದರ್ಶನ ಒಟ್ಟು 9 ದಿನಗಳ ಕಾಲ ಅಂದರೆ ಜನವರಿ 8ರವರೆಗೆ ಸಾರ್ವಜನಿಕರಿಗೆ ಮುಕ್ತವಾಗಿ ಇರಲಿದೆ. ಒಟ್ಟು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ 32 ಶಾಶ್ವತ ಮಳಿಗೆಗಳನ್ನು ಹಾಗೂ ಮಳೆ ಬಿಸಿಲಿನಿಂದ ರಕ್ಷಣೆ ನೀಡುವ ಅತ್ಯಾಧುನಿಕ ಮೇಲ್ಛಾವಣಿ ಮತ್ತು ಶಾಶ್ವತ ಆಹಾರ ಮಳಿಗೆಗಳನ್ನು ಆವರಣದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ನಿರ್ಧಾರವನ್ನು ಕೈಬಿಡಬೇಕು ಎಂದು ಹಿರಿಯ ಬಿಜೆಪಿ ಧುರೀಣ ಬಿಎಸ್ ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ. ಸರ್ಕಾರಿ ಜಮೀನು ಲಭ್ಯವಿದ್ದರೂ ಬಡ ರೈತರನ್ನು ಅವಲಂಬಿಸಲಾಗುತ್ತಿದೆ ಎಂದು ಆರೋಪಿಸಿರುವ ಅವರು, ಸರ್ಕಾರ ರೈತರ ಮತ್ತು ಮಹಿಳೆಯರ ಮೇಲೆ ದಾಖಲಿಸಿರುವ ಮೊಕದ್ದಮನೆಗಳನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮಾದಕ ವಸ್ತು ಮಾರಾಟ ಮತ್ತು ಬಳಕೆ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಗದಗದಲ್ಲಿಂದು ಆರೋಪ ಮಾಡಿದ್ದಾರೆ. ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಶಾಲೆ ಕಾಲೇಜುಗಳಿಂದ ಹಿಡಿದು ಜೈಲುಗಳವರೆಗೆ ಮಾದಕ ವಸ್ತು ಮಾರಾಟದ ಜಾಲ ವ್ಯಾಪಿಸಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಮತ್ತು ತಾಲೂಕು ಮಟ್ಟದ ಜನರಿಗೆ ಕಾನೂನು ನೆರವು ಹತ್ತಿರದಲ್ಲೇ ಸಿಗುವಂತಾಗಲು ಹೊಸ ನ್ಯಾಯಾಲಯಗಳ ಸ್ಥಾಪನೆ ಅತ್ಯಗತ್ಯವಾಗಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮತ್ತು ಕೊಪ್ಪಳ ಜಿಲ್ಲೆಯ ಆಡಳಿತ ನ್ಯಾಯಾಧೀಶ ನ್ಯಾಯಮೂರ್ತಿ ಸಿಎಂ ಪೂಣಚ್ಚ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲಾ ನ್ಯಾಯಾಂಗ ಇಲಾಖೆ ಮತ್ತು ಗಂಗಾವತಿ ವಕೀಲರ ಸಂಘದ ಸಹಯೋಗದಲ್ಲಿಂದು ಕನಕಗಿರಿಯ ಎಪಿಎಂಸಿ ಆವರಣದ ಶ್ರಮಿಕ ಭವನದಲ್ಲಿ ನಡೆದ ಸಂಚಾರಿ ನ್ಯಾಯಾಲಯ, ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಉದ್ಘಾಟನೆಯನ್ನು ವರ್ಚುವಲ್ ಮೂಲಕ ನೆರವೇರಿಸಿ ಅವರು ಮಾತನಾಡಿದರು. ನ್ಯಾಯಾಂಗ ವ್ಯವಸ್ಥೆಯ ವಿಕೇಂದ್ರೀಕರಣ ಅತ್ಯಗತ್ಯವಾಗಿದೆ. ಸ್ಥಳೀಯವಾಗಿ ನ್ಯಾಯಾಲಯಗಳು ಸ್ಥಾಪನೆಯಾಗುವುದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಸಮಯ ಮತ್ತು ಹಣದ ಉಳಿತಾಯವಾಗುತ್ತದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಮೂರ್ತಿ ಚಂದ್ರಶೇಖರ್ ಸಿ, ಕರ್ನಾಟಕ ಭೂ ಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಮಾಜಿ ಅಧ್ಯಕ್ಷ ಎನ್ಎಸ್ ಪಾಟೀಲ್ ಪಾಲ್ಗೊಂಡಿದ್ದರು. ಧಾರವಾಡದಲ್ಲಿಂದು ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭವಾಯಿತು. 2 ದಿನಗಳ ಈ ಕ್ರೀಡೋತ್ಸವಕ್ಕೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 15 ತಂಡಗಳು ಪಾಲ್ಗೊಂಡಿದ್ದು 280ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದಾರೆ. ಸ್ಪರ್ಧೆಯನ್ನು 14 ವರ್ಷದ ಒಳಗಿನ ಮತ್ತು 14 ವರ್ಷ ಮೇಲ್ಪಟ್ಟವರ ಎರಡು ವಿಭಾಗಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಅಮೆಚೂರ್ ಮಲ್ಲಕಂಬ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರದ ಧಾರ್ಮಿಕ ಉತ್ಸವವನ್ನು ಅತ್ಯಂತ ಶ್ರದ್ದೆ ಮತ್ತು ಭಕ್ತಿ ಹಾಗೆಯೇ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷ

0: ಪೂಜೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಬೆಟ್ಟದ ನಾಡತಾಯಿ ಚಾಮುಂಡೇಶ್ವರಿ ದೇವಾಲಯವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಇಂದು ಮುಂಜಾನೆಯಿಂದಲೇ ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು ಸೇರಿದಂತೆ ನೆರೆ ರಾಜ್ಯಗಳಿಂದಲೂ ಆಗಮಿಸಿರುವ ಸಾವಿರಾರು ಭಕ್ತಾದಿಗಳು ಸುದೀರ್ಘ ಸರತಿ ಸಾಲಿನ ನಿಂತು ದೇವಿಯ ದರ್ಶನವನ್ನು ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2,110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಭ ಕ್ರೀಡೋತ್ಸವ ಆರಂಭ, 280 ಹೆಚ್ಚು ಕ್ರೀಡಾಪಟುಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಇಂದಿನ ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.
2: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕೇಳಿ ಹಲೋ ಕೃಷಿರಂಗ.
3: ನಮಸ್ಕಾರ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುವರೇ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ತಮಗೆಲ್ಲ ತಿಳಿಸಿದಂತೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ರೂಪಾ ಎಲ್ ಮೇಡಮ್. ರೂಪಾ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ಮತ್ತು ಎಲ್ಲ ಆಕಾಶವಾಣಿ ಕೇಂದ್ರಗಳ ಪರವಾಗಿ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ತಿಳಿದ ಹಾಗೆ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದು ವಿಷಯ ಆಗಿದೆ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ, ಉತ್ತರವನ್ನು ಪಡ್ಕೊಳ್ರಿ. ಫೋನ್ ಮಾಡಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. ಫೋನ್ ಸಂಖ್ಯೆ ಈ ರೀತಿ ಇವೆ: 2237 2237 4999 ಎಸ್ಟಿಡಿ ಕೋಡ್ 080. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಡಾಕ್ಟರ್ ರೂಪಾ ಮೇಡಮ್ ಅವರೇ, ನಾನೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈಗ ಬಿತ್ತನೆ ಬೀಜದ ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡಿ.
4: ಬಿತ್ತನೆ ಬೀಜ ಪ್ರಾಮುಖ್ಯತೆ ಬಹುಶಃ ರೈತರಿಗೆ ಚೆನ್ನಾಗಿ ಮನದಟ್ಟು ಆಗಿದೆ ಇಲ್ಲಿ ತನಕ. ಯಾಕಂದರೆ ಒಂದು ಬಿತ್ತನೆ ಬೀಜವನ್ನು ನಾವು ಸರಿಯಾಗಿ ಬಳಸೋದ್ರಿಂದ ಇಳುವರಿಯಲ್ಲಿ %10-15 ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸೊ ಅದರಿಂದ ಬಿತ್ತನೆ ಬೀಜ ಏನಿದೆ ಅದನ್ನು ನಾವು ಬಿತ್ತನೆ ಮಾಡೋಕ್ಕೆ ಮುಂಚೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜವನ್ನು ನಾವು ಉಪಯೋಗಿಸೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಒಂದು ಬಿತ್ತನೆ ಬೀಜದಿಂದನೇ ಸಂಪೂರ್ಣ ಬೆಳೆಯನ್ನು ನಾವು ತೆಗಿಬೇಕಾಗಿರುವಂಥದ್ದು. ಹಾಗಾಗಿ ನಾವು ಒಂದು ಬೆಳೆಯನ್ನು ತೆಗಿಬೇಕಾದ್ರೆ ಹಂಗಾಮಿಗೆ ಸೂಕ್ತವಾಗಿರುವಂತಹ ಬಿತ್ತನೆ ಬೀಜಗಳನ್ನು ನಾವು ಇತರೆ ಕೃಷಿ ಪರಿಕರಗಳ ಜೊತೆ ಬಳಸಬೇಕಾಗತ್ತೆ. ಅದರಿಂದ ನಾವು ಹಂಗಾಮಿಗೆ ಸೂಕ್ತವಾಗಿರುವಂಥದ್ದು ನಮ್ಮ ಅವಶ್ಯಕತೆಗೂ ಕೂಡ ಸೂಕ್ತವಾಗಿರುವಂತಹ ರೀತಿಯಲ್ಲಿ ನಾವು ಬಿತ್ತನೆ ಬೀಜದ ಒಂದು ಬಳಕೆಯನ್ನು ಮಾಡಿದಲ್ಲಿ ಒಳ್ಳೆಯ ಬೆಳೆಯನ್ನು ತೆಗೆಯೋದಕ್ಕೆ

0: ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಬೆಳೆಯ ಜೊತೆಗೆ ಇಳುವರಿಯನ್ನು ಕೂಡ ನಾವು ಒಳ್ಳೆಯ ಹೆಚ್ಚಾಗಿ ನಾವು ಪಡ್ಕೊಳ್ಳೋದಕ್ಕೆ ಬಿತ್ತನೆ ಗುಣಮಟ್ಟದ ಬಿತ್ತನೆ ಬೀಜ ಬಹಳ ಪೂರಕವಾಗಿರುತ್ತೆ.
1: ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
2: ಹಲೋ ನಮಸ್ಕಾರ ಸರ್.
1: ನಮಸ್ಕಾರ, ಹೆಸರೇಳಿ ಸರ್. ಎಲ್ಲಿಂದ? ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ.
2: ಇಲ್ಲ ಮೇಡಮ್, ರೇಡಿಯೋ ಹಾಕಿಲ್ಲ ನಾವು.
1: ಆಯ್ತು, ಕೇಳಿ ಪ್ರಶ್ನೆನ.
2: ನಾವು ಚಾಮರಾಜನಗರ ಮಂಗಲ್ದೋಸೂರಿಂದ. ಸರ್, ನಮ್ಗೆ ಮಳೆಗೆ ಪ್ರಾಬ್ಲಮ್ ಆಯ್ತು. ಬಿತ್ತನೆ ಬೀಜಗಳು ಆಲ್ರೆಡಿ ಅವ್ರೆ, ಮುಸ್ಕಿನ ಜೋಳ ಇನ್ನು ಸ್ವಲ್ಪ ಇದಾಯ್ತಾ ಇದೆ. ಅದಕ್ಕೆ ಸ್ವಲ್ಪ ಮೇಡಮ್ ಅವ್ರು ತಿಳ್ಕೊಳ್ಳೋ ರೂಪ ಮೇಡಮ್ ಅವ್ರ ಅಂದ್ಬಿಟ್ಟು ಇದು ಮಾಡಿದೆ ಸರ್.
1: ಆಯ್ತು.
0: ಈಗ ನಮಸ್ಕಾರ ತಮ್ಗೆಲ್ಲ.
2: ಮೇಡಮ್ ನಮಸ್ಕಾರ. ಮೇಡಮ್
0: ನಮಸ್ಕಾರ. ಇವ್ರೆ, ತಮ್ಮ ಹೆಸರು?
2: ಮೇಡಮ್ ನಾವು ಚಾಮರಾಜನಗರ ಮಂಗಲ್ದೋಸೂರಿಂದ.
0: ಅದೇ
2: ಬಿತ್ತನೆ ಬೀಜದ್ದು ಸ್ವಲ್ಪ ಇದಾಯ್ತಾ ಇದೆ ಮೇಡಮ್, ಅದಕ್ಕೋಸ್ಕರ ನಿನ್ನೆ ಕೃಷಿ ಇಲಾಖೆಗೂ ಹೋಗಿದ್ವಿ. ಅದರಿಂದ ಇದಾಗಿದೆ ಸ್ವಲ್ಪ
1: ಸಿಕ್ಕಿಲ್ಲ.
0: ಹೌದು, ಈಗ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಬಿತ್ತನೆಯನ್ನ ಕೈಗೊಳ್ಬೇಕಾದ್ರೆ ಅದಕ್ಕೆ ಪೂರಕವಾಗಿ ಮಳೆ ಕೂಡ ಆಗ್ಬೇಕಾಗತ್ತೆ. ಭೂಮಿ ಹದ
2: ಬರಬೇಕಾಗುತ್ತೆ.
0: ಇಲ್ಲ, ಸ್ಟಾಕ್ ಇಲ್ಲ ಅನ್ನೋದಕ್ಕಿಂತನು ಏನಾಗುತ್ತೆ, ಕೆಲವೊಮ್ಮೆ ರೈತರು ಅದಕ್ಕೆ ಸೂಕ್ತತೆಗೆ ತಕ್ಕ ಹಾಗೆ ಬಿತ್ತನೆ ಕೈಗೊಳ್ಳದೆ ಇದ್ದಾಗ ಅವರು ಬಹಳ ತೊಂದರೆ ಎದುರಿಸಬೇಕಾಗತ್ತೆ. ಹಾಗಾಗಿ ತಾವು ಏನು ಮುಸ್ಕಿನ ಜೋಳ ತಗೊಂಡಿದ್ದೀರಾ, ಅದು ಬಹುಶಃ ಮೇ ಜೂನ್ ಆ ತಿಂಗಳಲ್ಲೇ, ಆ ಮಾಹೆಗಳಲ್ಲೇ ಅದನ್ನ ಬಿತ್ತನೆಯನ್ನ ಕೈಗೊಳ್ಳಬೇಕಾಗುತ್ತೆ. ಈಗ ನಾವು ಜುಲೈಗೆ ಬಂದಿದ್ದೀವಿ, ಜುಲೈಯ ಮಧ್ಯಭಾಗದಲ್ಲಿದ್ದೀವಿ. ಈ ನಂತರದ ದಿನಗಳಲ್ಲಿ ನಾವು ಬರೋ ಅಂತ ಬೆಳೆ ಅಂತ ಹೇಳಿದ್ರೆ ರಾಗಿ ಬೆಳೆ. ರಾಗಿ ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ
2: ತುಂತುರುವಣಿಗೆ ರಾಗಿನೇ ಬಿತ್ತೋದು ಮೇಡಮ್.
0: ಹೌದು ಹೌದು.
2: ಮಧ್ಯದಲ್ಲಿ ಮೆಕ್ಕೆಜೋಳ ಬರ್ತದೆ, ಸಣ್ಣ ಜೋಳ ಕೆಂಪ್ಗೆ.
0: ಹೌದು,
2: ಅದನ್ನ ಸಾಲ್ ತಗೋತೀವಿ. ಅದರಿಂದ ನಾವು ಇದು ಮಾಡ್ತಾ ಇದೀವಿ ಮೇಡಮ್.
0: ಹೌದು, ಈಗ ಏನಿದ್ರು ನಮಗೆ ರಾಗಿ ಒಂದೇ ಒಂದು ಸೂಕ್ತವಾದ ಬೆಳೆ. ಈಗ ನಾವು ಮುಂಬರುವ ದಿನಗಳಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಆಗೋದು. ಸೊ ಬಹುಶಃ ಇದು ಮುಂದಿನ ವಾರದಲ್ಲಿ ಮಳೆಯನ್ನ ನಾವು ನಿರೀಕ್ಷೆಯಲ್ಲಿ ಇದೆ ಅಂತ ಹೇಳಿ ನಮ್ಮ IMD ಅವ್ರು ಹೇಳ್ತಾ ಇದಾರೆ. ಸೊ ಮುಂಬರುವ ದಿನಗಳಲ್ಲಿ ತಾವು ರಾಗಿ ಬೆಳೆಗೆ
1: ಸಿದ್ಧರಾಗಿರೋದು.
0: ಹೌದು,
1: ತಯಾರಾಗಿರಿ. ಯಾವ್ದಕ್ಕೂ ಒಳ್ಳೆ ಆಶಾವಾದ ವ್ಯಕ್ತಪಡಿಸೋಣ.
0: ಆಯ್ತು,
1: ಧನ್ಯವಾದ. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ, ಎಲ್ಲಿಂದ? ಹಲೋ ಹಲೋ ಕೃಷಿರಂಗ.
3: ಹಲೋ ಸರ್,
1: ಹೆಸರೇಳಿ, ಎಲ್ಲಿಂದ?
3: ನಮಸ್ತೆ ಸರ್, ನಾವು ಮೈಸೂರು ಜಿಲ್ಲೆ ನಂಜನಗೂಡ್ ತಾಲೂಕು ಬದನಾಳ ಗ್ರಾಮದಿಂದ.
1: ನಮಸ್ಕಾರ, ಹೆಸರು?
3: ವೆಂಕಟೇಶ್ ಬಿಆರ್.
1: ಕೇಳಿ
3: ಸರ್, ಅದೇ ಈಗ ಉದ್ದಿನ ಬೇಳೆ ಕೊಟ್ಟಿದ್ರೆ ಬಿತ್ತನೆ ಬೀಜ, ಮತ್ತೆ ಯಾವ್ದೇ ಬಿತ್ತನೆ ಬೀಜಗಳು ಕೊಟ್ಟಿಲ್ವಲ್ಲ ಸರ್, ಬೇರೆ ಯಾವ್ದೇ ರೀತಿಯ?
0: ವೆಂಕಟೇಶ್ ಅವರೇ, ಎಲ್ಲಿ ತಗೊಂಡಿದ್ದು ನೀವು?
3: ನಂಜನಗೂಡು ಕೃಷಿ ಇಲಾಖೆ.
0: ಇದು ನಾವು ಕೃಷಿ ಇಲಾಖೆಯಲ್ಲಿ ಏನ್ ಹೇಳಿದ್ರೆ, ಬಹುಶಃ ಅವರು ನಮ್ಮ ಪೂರ್ವ ಮುಂಗಾರು ಬೆಳೆಗೆ ಸೂಕ್ತ ಆಗಿರೋ ಹಾಗೆ ಉದ್ದಿನ ಬೆಳೆಯನ್ನ ಕೊಟ್ಟಿರ್ತಾರೆ ತಮಗೆ. ಈಗ ನಮಗೆ ಮಳೆ ಏನು ಆಗದನ್ನ ನೋಡ್ಕೊಂಡು ತಮ್ಗೆ ನೀರಾವರಿ ಸೌಲಭ್ಯ ಇದ್ರೆ ಭತ್ತ ಆ ರೀತಿ ತಗೋಬಹುದು. ಆಮೇಲೆ ಆ ಕಡೆ ಬಹುಶಃ ಮುಸ್ಕಿನ ಜೋಳನೂ ಬರುತ್ತೆ. ಕೆಲವು ಕಡೆ ನಂಜನಗೂಡು ಏರಿಯಾದಲ್ಲಿ ಹತ್ತಿ ಇಲ್ಲದೆ ಇರ್ಬೋದು, ಈ ಕಡೆ ಚಾಮರಾಜನಗರ ಕಡೆ ಇರುತ್ತೆ. ಕೆಲವು ಕಡೆ ಸೂರ್ಯಕಾಂತಿ ಬೆಳೆದಿರ್ತಾರೆ. ಈ ಮುಂಬರುವ, ಯಾಕಂದ್ರೆ ನಾವು ಇವಾಗ ಕೃಷಿ ಇಲಾಖೆ ಮುಖಾಂತರನೇ ನಮ್ಮ ನಿಗಮದ ಬಿತ್ತನೆ ಬೀಜಗಳನ್ನ ನಾವು ವಿತರಣೆ ಮಾಡ್ತೀವಿ. ಸೊ ಮಳೆ ಆದ ಕೂಡಲೇ ಅದನ್ನು ಕೂಡ ತಮ್ಗೆ ರಾಗಿ ಏನು ಈ ಮುಂದಿನ ಈ ಹಂಗಾಮ್ನಲ್ಲಿ ನಮ್ಗೆ ಇನ್ನ ಬೆಳೆ ತೆಗೆದುಕೊಳ್ಳಕ್ಕೆ ಅವಕಾಶ ಆಗೋದು ರಾಗಿ ಮಾತ್ರ. ಸೊ ಅದಕ್ಕೂ ಕೂಡ ಕೃಷಿ ಇಲಾಖೆಯಿಂದ ನಿಮ್ಗೆ ಅವಕಾಶ ಇದೆ, ಅದನ್ನ ಮಳೆ ಆಧಾರದ ಮೇಲೆ ಅವರು ವಿತರಣೆಯನ್ನ ಮಾಡ್ತಾರೆ.
3: ಧನ್ಯವಾದಗಳು.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಹೆಸರೇಳಿ ಸರ್, ಎಲ್ಲಿಂದ? ಕೇಳಿ.
4: ಹಲೋ ಸರ್, ನಮಸ್ತೆ ಸರ್.
1: ನಮಸ್ಕಾರ, ಪ್ರಶ್ನೆ ಕೇಳಿ, ಎಲ್ಲಿಂದ?
4: ಸರ್, ನಾವು ಚಂದ್ರ ಅಂತ ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ.
1: ಕೇಳಿ
4: ಸರ್, ನಮ್ಮ ಜಿಲ್ಲೆಗೆ ಭತ್ತ ಕಡಿಮೆ ಆಗುದಾಕ್ಬೇಕು
1: ಹೇಳ್ತಾರೆ
4: ಸರ್, ಯಾವ ತಳಿ ಬಂದೈತೆ ಅಂತ?
0: ಈಗ ತಾವು ತಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇದನ್ನ ವಿಚಾರ ಮಾಡಬೇಕು. ಸದ್ಯಕ್ಕೆ ನನಗೆ ಇರೋ ಮಾಹಿತಿ ಪ್ರಕಾರ ಮಳೆ ಆಗದಿರ ನೀರಿನ ಒಂದು ಲಭ್ಯತೆ ಕಡಿಮೆ ಇರೋದ್ರಿಂದ ಭತ್ತದ ಬಿತ್ತನೆ ಬೀಜಗಳನ್ನ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ವಿತರಣೆ ಇನ್ನ ಕೈಗೊಂಡಿಲ್ಲ.
1: ಸ್ವಲ್ಪ ತಡೆ ಹಿಡಿದಿದ್ದಾರೆ.
0: ಸೊ ಮುಂದೆ ಈ ನೀರಿನ ಲಭ್ಯತೆಗೆ ಅನುಗುಣವಾಗಿ ತಾವು ಯಾವ್ದು ಸಾಧ್ಯ ಆಗತ್ತ ಆ ತಳಿಗಳನ್ನ ವಿತರಣೆಯನ್ನ ಕೈಗೊಳ್ತಾರೆ. ಆ ನಂತರನೇ ತಾವು ಸ್ವಲ್ಪ ಇದಕ್ಕೆ ಬಿತ್ತನೆಗೆ ಸಿದ್ಧತೆ ಮಾಡ್ಕೋಬೇಕು.
1: ಸ್ವಲ್ಪ ತಾಳ್ಮೆ ವಹಿಸ್ರಿ. ಒಳ್ಳೆ ಮಳೆ ಬಂದ್ರೆ
4: ನಮ್ಗೆ ಕೃಷಿ ಇದ್ರಲ್ಲಿ ಕೃಷಿ ಆಫೀಸ್ ಹೋಬಳಿ ಕೇಂದ್ರ ಇರ್ತವಲ್ಲ ಮೇಡಮ್,
0: ಹೌದು
4: ಸಿಬ್ಬಂದಿ ಕೊರತೆ ಭಾರಿ ಆಯ್ತು ಮೇಡಮ್.
0: ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು. ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರತಿನಿಧಿಯಾಗಿ ನಾನು ಮಾತಾಡ್ತಾ ಇದ್ದೇನೆ.
1: ಈಗ ಸರ್ಕಾರ ಕೂಡ ಈಗ ಹೊಸ ಇದು ಸ್ಟಾಫ್ಗಳನ್ನ ತಗೋಬೇಕು. ಈಗಾಗಲೇ ಅಧಿಸೂಚನೆ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಹೊರಡಿಸಿದೆ. ಆಶಾವಾದಿ ಆಗಿರಿ, ಸರ್ಕಾರ ಕೂಡ ಹೊಸದಾಗಿ ಈಗ ಬಂದಿದೆ ಮತ್ತೆ ಮಾಡ್ತಾರೆ ಅದನ್ನು ಕೂಡ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಚಂದ್ರೆ ಚಂದ್ರು ಅವರೇ. ಮುಂದಿನ ಕರೆ. ಹಲೋ, ಹೇಳಿ.
5: ಹಲೋ ಸರ್.
1: ಹೆತ್ತಳ್ಳಿ ಎಲ್ಲಿಂದ?
5: ಹಲೋ ಸರ್. ಹಲೋ
1: ಹಲೋ ಕೃಷಿರಂಗ ಮಾತಾಡಿ.
5: ಹಲೋ, ನಮ್ಮ ಬಿಳಕೆರೆಯಿಂದ ಚಿನ್ನಣ್ಣ ಸರ್.
1: ಕೇಳಿ ಚಿನ್ನಣ್ಣ ಅವರೇ, ಪ್ರಶ್ನೆ ಕೇಳಿ.
5: ನಮ್ಮ ಕಡೆ ಇಲ್ಲಿ ಸ್ವಲ್ಪ ಮಳೆ ಸ್ವಲ್ಪ ಕಮ್ಮಿ ಇದೆ, ಬಿತ್ತನೆ ಮುಂದಕ್ಕೆ ಯಾವ್ದು ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಸರ್.
1: ಹೇಳ್ತಾರೆ ರೂಪ ಮೇಡಮ್.
0: ಚಿನ್ನಣ್ಣ ಅವರೇ, ಈಗ ಏನೇ ಮಳೆ ಕಮ್ಮಿ ಆಗಿರುತ್ತೆ ನಮ್ಗೆ ಗೊತ್ತಿದೆ. ಈಗ ಮುಂಬರುವ ದಿನಗಳಲ್ಲಿ ನಮಗೆ ರಾಗಿನೇ ನಮಗೆ ಉಳಿದಿರೋಂಥ ಬೆಳೆ. ನಾವು ಕಡಿಮೆ ಮಳೆ ಇದ್ದರೂ ಅಥವಾ ನೀರಿದ್ರೂ ಕೂಡ ನಮಗೆ ಒಳ್ಳೆಯ ಇಳುವರಿಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು ರಾಗಿ ಬೆಳೆ ಒಂದರಲ್ಲೇ. ಸೊ ಮುಂದಿನ ದಿನಗಳಲ್ಲಿ ರಾಗಿ ಬೆಳೆನೇ ತಾವು ತಗೊಳ್ಳಿ. ಅದಕ್ಕೆ ಬಿತ್ತನೆ ಬೀಜಗಳನ್ನ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ಸಿಗುತ್ತೆ.
5: ಸರಿ ಮೇಡಮ್,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ. ನಮಸ್ಕಾರ, ಮೈಸೂರಿಂದ.
6: ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸ್ವಸ್ಥೆಯಿಂದ ಮಹದೇಶ್ವರ ಮಾಡುವ ನಮಸ್ಕಾರಗಳು ಗುರುಗಳೇ.
1: ಕೇಳಿ ಮಹದೇಶ್ ಹೊಟ್ರೆ, ಪ್ರಶ್ನೆ ಕೇಳಿ.
6: ಸರ್, ನೀವು ಕೂಡ ಬಿತ್ತನೆ ಬೀಜಗಳ ನಾವು ಬೀಜೋಪಚಾರ ಮಾಡ್ಬೇಕಂತ ಕೇಳ್ತಾ ಇದ್ದೇನೆ.
0: ಖಂಡಿತವಾಗ್ಲೂ ಬೀಜೋಪಚಾರ ಮಾಡಬೇಕು, ಯಾಕಂದ್ರೆ ಬೀಜೋಪಚಾರ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಬೀಜವನ್ನ ಕಾಪಾಡಿಕೊಳ್ಳೋ ಅಂತ ಇದು ಒಂದು ಪದ್ಧತಿ. ಸೊ ಬೀಜೋಪಚಾರ ಮಾಡೋದ್ರಿಂದ ಒಳ್ಳೆಯ ಮೊಳಕೆ ಪ್ರಮಾಣ ಬರುತ್ತೆ, ಹಾಗೂ ಮತ್ತೆ ಏನು ಮುಂದೆ ಅದು ಬೆಳೆಯೋ ಹಂತದಲ್ಲಿದ್ದಾಗ ಕೆಲವೊಂದು ರೋಗ ರುಜಿನಕ್ಕೂ ಅದನ್ನ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಕೊಡುತ್ತೆ. ಅದರಿಂದ ದಯವಿಟ್ಟು ಕಡ್ಡಾಯವಾಗಿ ಬೀಜೋಪಚಾರವನ್ನ ಕೈಗೊಳ್ಳಿ.
1: ಓಕೆ ಮಾಧವೇಶ್, ಧನ್ಯವಾದಗಳು, ನಮಸ್ಕಾರ.
0: ನಮಸ್ತೆ ನಮಸ್ತೆ.
1: ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ. ಹೆಸರೇಳಿ ಎಲ್ಲಿಂದ ಕೇಳ್ತಾ ಇದೆ? ಹಾ ಕೇಳಿ. ಹಲೋ ಕೃಷಿರಂಗ ಕೇಳಿ, ಪ್ರಶ್ನೆ ಕೇಳಿ.
7: ಹಲೋ,
1: ಹೆಸರೇಳಿ ಎಲ್ಲಿಂದ? ಹೆಸರೇಳಿ ಎಲ್ಲಿಂದ?
0: ಹಲೋ
7: ಹಲೋ,
1: ಪ್ರಶ್ನೆ ಕೇಳಿ. ಎಲ್ಲಿಂದ?
7: ಅರಕೆರೆಯಿಂದ ಸರ್, ಶ್ರೀರಾಪಟ್ಟಣ ತಾಲೂಕು.
1: ಹಾ ಕೇಳಿ ಪ್ರಶ್ನೆ ಕೇಳಿ.
7: ಈಗ ಬಿತ್ತನೆ ಬೀಜ ನೀವು ಕೊಡ್ತಾ ಇದ್ದೀರಲ್ಲ, 1001 ಹಂಗ ಒಂದು ತಳಿನ?
1: ಹೌದು.
7: ಇದೇ ತಳಿನ ನೀವು ಬೇರೆ ತಳಿಗಳ ಜೊತೆ ಸಪ್ಲೈ ಕೊಡ್ಬೋದಲ್ಲ ಸರ್? ಈಗ MC 33, 33, 837 ಈ ತರ 6 kg ಭತ್ತಗಳು ಬರ್ತಾವಲ್ಲ, ಈ ತರ ಸಪ್ಲೈ ಕೊಡ್ಬೋದಲ್ಲ ಸರ್ ನೀವು ಉತ್ಪಾದನೆ ಮಾಡಿ ಬೀಜ ನಿಗಮದಿಂದ?
1: ಹೇಳ್ತಾರೆ,
0: ನಮ್ಮ ಬೀಜ ನಿಗಮದಿಂದ ಏನು ನಾವು ನೋಟಿಫೈಡ್ ವೆರೈಟೀಸ್ ಇದೆ ಅದನ್ನ ನಾವೀಗ ಬಿತ್ತನೆ ಬೀಜವನ್ನ ತಮಗೆ ಕೊಡ್ತಾ ಇದೀವಿ. MT 1001 ನೀವು ಹೇಳಿದಿರಾ. ಈಗ ಏನು ಈ ನೀವು ಹೇಳ್ತಾ ಇರುವಂತಹ ಹೊಸ ತಳಿಗಳು ಯಾವ್ದನ್ನ ತಾವು ಹೇಳಿದ್ದು? MT 33, 837, 836
7: ಈ ತರ ತಳಿಗಳನ್ನು ನೀವು ಕೊಡ್ಬೋದಲ್ಲ ಸರ್?
0: ಹೌದು, ಇದು ಹೈಬ್ರಿಡ್ಸ್ ಇರುತ್ತೆ. ಈ ಹೈಬ್ರಿಡ್ ತಳಿಗಳನ್ನ ಹೆಚ್ಚಾಗಿ ನಾವು ಬೀಜ ನಿಗಮದಿಂದ ಬೀಜೋತ್ಪಾದನೆ ಕೈಗೊಳ್ತಾ ಇಲ್ಲ, ಅದಕ್ಕೆ ತಾಂತ್ರಿಕ ಕಾರಣಗಳಿದ್ದಾವೆ. ಮುಂಬರುವ ದಿನಗಳಲ್ಲಿ ಇದನ್ನು ಕೂಡ ನಾವು ಉತ್ಪಾದನೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಅದನ್ನು ಕೂಡ ನಿಮ್ಮ ಒಂದು ಸಲಹೆಯನ್ನ ನಾವು ಕೂಡ ಪ್ರಯತ್ನ ಮಾಡೇ ಮಾಡ್ತೀವಿ.
1: ಹಲೋ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ.
7: ಹಲೋ ರೀ.
1: ಕೇಳಿ ಪ್ರಶ್ನೆ.
7: ಹಲೋ ರೀ.
1: ಹಲೋ,
7: ಇಲ್ಲಿ ರಾಯಬಾಗಿಂದ ಭೀಮರಾವ್ ಕೊಕ್ಕಾಟೆ ಮಾತಾಡಿದ್ರಿ.
1: ಕೇಳ್ರಿ ಭೀಮರಾವ್ ಅವ್ರ,
7: ಮುಸ್ಕಿನ ಜೋಳ ಹಂಗಾಮ ಮುಗಿದ ಹೋತನ್ರಿ?
0: ಹೌದು, ಮುಸ್ಕಿನ ಜೋಳ ಏನಾದ್ರು ಮೇ ಜೂನ್ ಮಾಹೆಯಲ್ಲಿ ಬಿತ್ತನೆ ತೆಗೆದುಕೊಳ್ತಾರೆ. ಸೊ ಈಗ ಅಷ್ಟು ಸೂಕ್ತತೆ ಇರಲ್ಲ, ಯಾಕಂದ್ರೆ ಹೆಚ್ಚು ಮಳೆ ಆದ್ರೆ ಅದನ್ನ ನೀರನ್ನ ತಡ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ ಮುಂಬರುವ ದಿನದಲ್ಲಿ. ಇಲ್ಲಾಂದ್ರೆ ಈಗ ತಮ್ಮಲ್ಲಿ ಏನಾದ್ರೂ ಬೋರ್ವೆಲ್ ಇರಿಗೇಷನ್ ಇದ್ರೆ ಪ್ರಯತ್ನ ಮಾಡಬಹುದು, ಆದ್ರೆ ಈಗ ಮಳೆ ಬರೋ ಸಾಧ್ಯತೆ ಇರೋದ್ರಿಂದ ಈಗ ಸೂಕ್ತ ಅಲ್ಲ. ಬೇಡ ಬೇಡ ಇವಾಗ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ.

0: ಹಲೋ ಕೃಷಿರಂಗ, ಕೇಳಿ, ಹೆಸರು ಹೇಳಿ, ಎಲ್ಲಿಂದ?
1: ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕ್ ಭರದ್ವಾರದಿಂದ.
0: ಹಾ ಕೇಳಿ, ಹೆಸರು?
1: ಪಕ್ಕೀರೇಶ್ ಸುರುಣಿ ಅಂತೇಳಿ.
0: ಹಾ ಕೇಳಿ ಪಕ್ಕೀರೇಶ್ ಅವರೇ.
1: ಈಗ ಮೇಡಮ್ ಅರ, ಅದು ಈಗ ಬೀಜ ನಾವು ಕೃಷಿ ಇಲಾಖೆ ತಂದು ಹಾಕಿರ್ತೇವ್ರಿ. ಆರನೇ ವರ್ಷ ನಮಗ ಅದನ್ನ ಸಂಸ್ಕರಣ ಮಾಡಿ ಬಿತ್ತಕ್ ಹೋದ್ರೆ ಅದು ಇಳುವರಿ ಅಷ್ಟು ಬರದಲ್ಲಲ್ರಿ.
2: ಇಲ್ಲ, ತಾವು ಪ್ರಮಾಣಿತ ಬಿತ್ತನೆ ಬೀಜಗಳನ್ನ ಬಳಸೋದಾದ್ರೆ ಒಂದು ಸಲ ನೀವು ಪಡ್ಕೊಂಡಿರೋದನ್ನ ಮೂರು ಸಲ ಅದನ್ನ ಮೂರು ಬಾರಿ ಅದರದ್ದು ಬೆಳೆ ತೆಗಿಬಹುದು. ಸೊ ನೀವು ಅದನ್ನ ಸಂಸ್ಕರಣೆಯನ್ನ ಸರಿಯಾಗಿ ಮಾಡ್ಕೊಂಡು ಇದು ಮಾಡಿದ್ರೆ ಈ ಸಲ ತಾವು ಪ್ರಮಾಣಿತ ಬಿತ್ತನೆ ಬೀಜಗಳನ್ನ ಏನ್ ತಗೊಂಡಿರ್ತೀರಾ ಅದನ್ನ ಮುಂದಿನ ವರ್ಷಕ್ಕೂ ಕೂಡ ತಾವು ಬಳಸ್ಕೊಳ್ಬಹುದು. ಮೂರನೇ ವರ್ಷದ ಇಲ್ಲ, ಮೂರನೇ ವರ್ಷಕ್ಕೆ ಕಡಿಮೆ ಆಗ್ಬಹುದು ಸ್ವಲ್ಪ ಮಟ್ಟಿಗೆ. ಆದ್ರೆ ಇದು ತಾಂತ್ರಿಕವಾಗಿ ಇರೋಂತ ವಿಚಾರವನ್ನೇ ಇದನ್ನ ಮೂರು ಸೀಸನ್ಗೆ ಅಥವಾ ಮೂರು ಬೆಳೆ ತೆಗಿಯಕ್ಕೆ ಖಂಡಿತವಾಗ್ಲೂ ತಾವು ಉಪಯೋಗ ಮಾಡಿ
0: ಶಿಫಾರಸ್ ಮಾಡ್ತೀರಿ ನೀವು?
1: ಹೌದು,
2: ಹೌದು ಬರುತ್ತೆ. ಹೌದು ಬರುತ್ತೆ.
0: ಅದು ಗುಣಮಟ್ಟ ಕಡಿಮೆ ಆಗಲ್ಲ.
2: ಇಲ್ಲ,
0: ಮೂರು ವರ್ಷದ ತನಕ ಕ್ಯಾರಿ ಫಾರ್ವರ್ಡ್ ಆಗುತ್ತೆ.
2: ಆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ.
1: ನಮ್ಮಲ್ಲಿ ಹೆಸರು ಮತ್ತು ಕಡಲೆ ಜಾಸ್ತಿ ಬಿತ್ತವ್ರಿ ಮೇಡಮ್. ಅದ ಅವು ಆರನೇ ವರ್ಷ ಬೆಳೆ ಅಷ್ಟು ನಾಟಿ ಸರಿಯಾಗಿ ಬರುದಿಲ್ಲ. ಆನಂತರ ಅದು ಗಿಡ ಅಷ್ಟು ಬೆಳೆ ಅಷ್ಟು ಫಲವತ್ತಾಗಿ ಬರುದಿಲ್ರಿ ಮೇಡಮ್. ನಾವು ನೋಡೇವಿ.
2: ಇಲ್ಲ, ತಾವು ಏನು ಮೊದಲನೆಯ ಇದರ ಬೆಳೆಯಲ್ಲಿ ತೆಗಿತೀರಾ ಅವಾಗ ಸ್ವಲ್ಪ ಬಿತ್ತನೆ ಬೀಜಗಳು ಚೆನ್ನಾಗಿ ಕಾಳು ತುಂಬಿರುವಂತದ್ದು ಅದನ್ನೆಲ್ಲಾನು ಸ್ವಲ್ಪ ತಾವು ಆರಿಸ್ಕೊಂಡು ಒಳ್ಳೆಯ ಅದರಲ್ಲೂ ಕೂಡ ಆಯ್ಕೆ ಮಾಡಿ ಬಳಸಿದ್ರೆ ಖಂಡಿತವಾಗ್ಲೂ ಬರುತ್ತೆ.
1: ಸರಿ ಸರಿ ಮೇಡಮ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ.
3: ಹಲೋ,
0: ಕೇಳಿ ಮೇಡಮ್, ಎಲ್ಲಿಂದ?
3: ನಮಸ್ಕಾರ,
4: ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಲಕ್ಷಾಣ ವಿಲೇಜ್ ದಿನ ಭಾಗೀರಥಿ ಮಲ್ಲನಗೌಡ ಪಾಟೀಲ್ ಮಾತಾಡೋದ್ರಿ ಸರ್.
0: ಕೇಳಿ ಪ್ರಶ್ನೆನ.
4: ನಮಸ್ಕಾರ ರೀ ಮೇಡಮ್ ಅವ್ರ.
2: ನಮಸ್ತೆ
4: ಮೇಡಮ್ ಅವ್ರ. ಕೃಷಿ ಸಂಪರ್ಕ ಕೇಂದ್ರದಾಗ ಟಿ ಎಸ್ ಶ್ರೀ ಯಾರ ತೊಗರಿ ಇದು ಬೀಜ ಕೊಡ್ತಾರ್ರಿ ಮೇಡಮ್ ಅವ್ರ, ಮತ್ತ ಜಿ ಆರ್ ಜಿ 152 ಕೊಡ್ತಾರ್ರಿ, ಮತ್ತ ಜಿ ಆರ್ ಜಿ 811 ಕೊಡಲ್ಲರಿ ಮೇಡಮ್ ಅವ್ರ?
2: ಇಲ್ಲಮ್ಮ, ಸಿಗುತ್ತೆ. ನಮ್ಮ ಕೃಷಿ ಏನು ಕರ್ನಾಟಕ ಬೀಜ ನಿಗಮದಿಂದಾನೇ ನಾವು 811 ಕೂಡ ಪೂರೈಕೆ ಮಾಡಿದೀವಿ. ಅಲ್ಲಿ ತಾವು ಮಹದೇವ್ ಅಂತ ಇರ್ತಾರ ADA, ಅವ್ರನ್ನ ತಾವು ಸಂಪರ್ಕ ಮಾಡಿ ಅದು ಲಭ್ಯ ಇರುತ್ತೆ. ಅಲ್ಲಿ 811 ಕೂಡ ಸಿಗುತ್ತೆ.
4: ಅಂದ್ರೆ ಸಿಕ್ಕಿಲ್ರಿ ಮೇಡಮ್, 152ನೇ ತಂದಿವ್ರಿ ಬಿಮಾ ತಳಿಯತ್ತಿರೀ.
2: ಹೌದು, 152 ಮತ್ತೆ 811 ಎರಡು ಇದೆ. ನಾನು ಒಂದ್ಸಲ ಅವ್ರಿಗೆ ನಾಳೆ ವಿಚಾರ ತಿಳಿಸ್ತೀನಮ್ಮ.
4: ಯಾಕಂದ್ರೆ ಅದು ಇಳುವರಿ ಹೆಚ್ಚು ಬರ್ತದ್ರಿ ಮೇಡಮ್ ಅವ್ರ,
2: ಹೌದಮ್ಮ. 811 152 ಎರಡು ಕೂಡ ಒಳ್ಳೆಯ ಇದು. ನಾನು ಅದನ್ನ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ನಾನು ತಿಳಿಸ್ತೇನೆ.
0: ನಿಮ್ಗೆ ಸಿಗುತ್ತೆ ಆ ಬೀಜ?
2: ಆಯ್ತಮ್ಮ, ಕೆಎಸ್ಎಸ್ಸಿ ಇಂದ ನಾವು ಆಲ್ರೆಡಿ ಕೊಟ್ಟಿದೀವಿ. ಹಾಗೇನಾದ್ರೂ ತಮ್ ತೀರಾ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಮ್ಮ ಬಿಜಾಪುರ ಇದರಲ್ಲಿ ನಮ್ಮದೇ ನಿಗಮದ ಕೇಂದ್ರ ಇದೆ, ಅಲ್ಲೂ ಕೂಡ ತಾವು ಸಂಪರ್ಕ ಮಾಡಿದ್ರೆ ಬಿತ್ತನೆ ಬೀಜ ಸಿಗುತ್ತೆ. ನಮಸ್ಕಾರ
0: ಮೇಡಮ್ ಅವ್ರು. ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಸ್ವಲ್ಪ ದಿನ ಹಿಂದೆ ಮೇಡಮ್ ಅವರು ಅಲ್ಲೇ ಇದ್ರು. ರೂಪಾ ಮೇಡಮ್, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ.
5: ಹಲೋ,
0: ಹೆಸರು ಹೇಳಿ ಸರ್, ಎಲ್ಲಿಂದ?
5: ಹಲೋ,
0: ಹೇಳಿ.
5: ಕೇಳ್ತಾ ಇದೀಯ ಸರ್?
0: ಕೇಳ್ತಾ ಇದೆ, ಪ್ರಶ್ನೆ ಕೇಳಿ. ಎಲ್ಲಿಂದ, ಹೆಸರು ಹೇಳಿ?
5: ಶ್ರೀ ಗುರು ಗೌರಂಗ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೀನಿ. ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ರಿ ಮಂಜುನಾಥ ಕಾತ್ಯಾನಿ ಮಂಗಳಾಂಬಿಕೆ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಜಗನ್ನಾಥ ರಥಯಾತ್ರೆ ಪೂರಿ, ಜಗನ್ನಾಥ ರಥಯಾತ್ರೆ ಶುಭಾಶಯ ಎಲ್ಲ ಬಾಂಧವರಿಗೆ. ನನ್ನ ಪ್ರಶ್ನೆ ಏನಂದ್ರೆ, ಕೇಳ್ತಾ ಇದೆಯಾ ಸರ್? ಹಲೋ,
0: ನೀವು ಕೇಳಿ, ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳೇ ಇಲ್ಲ.
5: ಪ್ರಶ್ನೆ ಏನಂದ್ರೆ, ಈಗ ನಮ್ದು ಹೆಸರುಘಟ್ಟದಲ್ಲಿ ನಾವು ಒಂದು 600 ಹಸು ದೇಶಿ ಹಸಿ ಇರುವ ಕಾರಣ ನಾವು ರಾಗಿ ಬೆಳೆ ಬೆಳೆಸ್ತೀವಿ ಮೇವಿಗೋಸ್ಕರ. ಅದರಲ್ಲಿ ಈಗ ಬರ ಒಂದು ಪರಿಸ್ಥಿತಿ ಅಂದ್ರೆ ಮಳೆ ಕೊರತೆ ಇರುವ ಕಾರಣ ಯಾವ ತಳಿ ಬೀಜ F1 ಅಂತ ಕೆಲವರು ರೆಕಮೆಂಡ್ ಮಾಡ್ತಾರೆ, ಬೇರೆ ಯಾವ್ದಾದ್ರು ನೀವು ಹೇಳ್ತೀರಾ ಅಥವಾ ಬೀಜ ಅವೈಲೇಬಲ್ ಇದೆಯಾ ಅಂತ? ರಂಗನಾಥ್ ಗೌಡಿಯ ಮಠ ಹೆಸರುಘಟ್ಟದಲ್ಲಿ ನಾವು ಇದು ಮಾಡ್ತಿದ್ವಿ, ಅಲ್ಲಿಗೆ ಯಾವ್ದು ಸೂಕ್ತ ಅಂತ ಹೇಳ್ಬೋದಾ ಅಂತ?
2: ಅಲ್ಲ, ಯಾವ್ದು ರಾಗಿ ಇದು ಹೇಳ್ತಾ ಇದ್ದೀರಾ?
5: ಹೌದೌದು, ರಾಗಿಯಲ್ಲಿ
2: ರಾಗಿದು ಈ ಸೌತ್ ಈ ಕಡೆ ಬರುವಂತದ್ದು GPU 28 ಬರುತ್ತೆ. HR 811 ಅದು ನೀರಾವರಿಯಲ್ಲಿ ಇರೋದು. ಸ್ವಲ್ಪ ಮಳೆ ಕಮ್ಮಿ ಇದ್ರು ಕೂಡ GPU 28 ಜಾಸ್ತಿ ಇಲ್ಲಿ ಈ ಜುಲೈ ನಂತರ ಸೋಯಿಂಗ್ಸ್ಗೆ ಸೂಟಬಲ್ ಇರುವಂತದ್ದು. ಅದು
5: ಇಳುವರಿನೂ ಮೇವಿಗೆ ಅನುಕೂಲ ಆಗುತ್ತಾ? ನಮ್ಮಲ್ಲಿ 600-700 ಹಸುಗಳಿವೆ, ದೇಶೀಯ ಹಸುಗಳು, ಅದಕ್ಕೆ ಅನುಕೂಲ ಅದು
2: ಇಲ್ಲ. ಇವಾಗ ನೀವು ಸಿಗುತ್ತಾ ಅಂತ ರಾಗಿ ಅಂತ ಹೇಳಿದಾಗ ಅದು ಕಾಳು ಬರುತ್ತೆ ಮತ್ತೆ ಮೇವು ಸಿಗುತ್ತೆ, ಹುಲ್ಲು ಸಿಗುತ್ತೆ. ಸೊ ನೀವು ಯಾವುದೇ ಒಂದು ಮೇವಿಗೆ ಎಕ್ಸ್ಕ್ಲೂಸಿವ್ ಆಗಿ ಅಂತ ಹೇಳ್ಬಿಟ್ಟು ರಾಗಿ ಇದಿಲ್ಲ. ಅದು ಕೆಲವೊಂದು ಏನಾಗುತ್ತೆ, ನೀವು ಹಾರ್ವೆಸ್ಟಿಂಗ್ ಮೆಕನೈಸ್ಡ್ ಮಾಡಿದಾಗ್ಲೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತಾವು ಹೆಚ್ಚಿನ ಒಂದು ಇದು ಬೇಕು ಅಂತ ಹೇಳಿದ್ರೆ ಹೊಸ ವೆರೈಟೀಸ್ ಜಿ ಕೆ ವಿ ಕೆ, ಏನು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿ ಕೂಡ ಸಂಪರ್ಕ ಮಾಡಿದ್ರೆ ತಮಗೆ ಇದ್ರ ಮಾಹಿತಿ ಸಿಗುತ್ತೆ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ, ಹರೇ ಕೃಷ್ಣ. ಮುಂದಿನ ಕರೆ,
6: ಹಲೋ.
0: ಹಾ ಹೇಳಿ, ಹೆಸರು ಹೇಳಿ.
6: ನಮಸ್ತೆ ಸರ್, ನಾನು ಲಕ್ಷ್ಮೀಪುರ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ ಗ್ರಾಮಾಂತರ, ವೆಂಕಟೇಶ್ ಅಂತ.
0: ಕೇಳಿ ವೆಂಕಟೇಶ್ ಅವರು,
6: ಸರ್ ಎರಡು ಪ್ರಶ್ನೆ ಇದೆ. ರೂಪಾ ಮೇಡಮ್ ಅವ್ರಿಗೆ, ಮೇಡಮ್ ನಮ್ದು ಕಬಿನಿ ಮತ್ತೆ ಕೆ ಆರ್ ಎಸ್ ಡ್ಯಾಮ್ ಬರುತ್ತೆ.
2: ಓಕೆ.
6: ಇವಾಗ ನೀರು ಸ್ವಲ್ಪ ಲೇಟ್ ಆಗದೆ, ನಾವು ಪರ್ಯಾಯ ಬೆಳೆ ಏನ್ ಮಾಡ್ಬೋದು, ಮತ್ತೆ ಅದಕ್ಕೆ ಬೀಜಕ್ಕೆ ನಮ್ಗೆ ಮೈಸೂರು ಇದ್ರಲ್ಲಿ ಏನ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ತೀರಾ?
2: ಈಗ ತಮ್ಗೆ ಗೊತ್ತಿರೋ ಹಾಗೆ ನೀರಾವರಿ ಅಲ್ಲಿ ಹೆಚ್ಚು ಬರುವಂತದ್ದು ಭತ್ತ. ಇವಾಗ
6: ಕಬ್ಬು,
2: ಹೌದು ರಾಗಿ. ಈಗ ಭತ್ತ ಅದು ಏನಾದ್ರೂ ನಮಗೆ ಕೆ ಆರ್ ಎಸ್ ಡ್ಯಾಮ್ ನೀರ್ ತುಂಬಿದ್ರೆ, ಮಳೆ ಒಳ್ಳೆಯ ಮಳೆ ಆಗಿ ನೀರ್ ತುಂಬಿದ್ರೆ ಭತ್ತಕ್ಕೆ ಏನು ಜಿಲ್ಲಾಧಿಕಾರಿಗಳು ಅದಕ್ಕೆ ನೀರು ಬಿಡುವಂತದ್ದು ವ್ಯವಸ್ಥೆ ಆಗುತ್ತೆ, ಅವಾಗ ತಾವು ಭತ್ತವನ್ನ ತೆಗೆದುಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನಮಗೆ ಮಳೆ ಏನಾದ್ರೂ ಕಡಿಮೆ ಆದ್ರೆ ಇನ್ನ ಉಳಿದಿರೋ ಅಂತ ಬೆಳೆ ನಾವು ರಾಗಿಯನ್ನೇ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ, ಇದು ಕೃಷಿ ಇಲಾಖೆಯ ಜೊತೆಯಲ್ಲಿ ನಾವು ಒಂದು ಸಹಯೋಗದೊಂದಿಗೆ ನಮ್ಮಲ್ಲಿ ಲಭ್ಯವಿರೋಂತ ಬಿತ್ತನೆ ಬೀಜಗಳನ್ನ, ರಾಗಿ ಇರ್ಲಿ ಭತ್ತ ಆಗ್ಲಿ ಎರಡೂ ಕೂಡ ನಾವು ಕೊಡೋದಕ್ಕೆ ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ. ಅಲ್ಲಿ ಅವರ ಒಂದು ಬೇಡಿಕೆ ಅನುಗುಣವಾಗಿ ಮತ್ತೆ ತಮ್ಮ ರೈತರಿಗೆ ಉಪಯೋಗ ಆಗಿರುವಂತಹ ತಳಿಗಳನ್ನೇ ನಾವು ಬಿತ್ತನೆ ಬೀಜವನ್ನ ಪೂರೈಕೆ ಮಾಡ್ತೀವಿ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ.
7: ಹಲೋ.
0: ಹಾ ಹೇಳಿ ಸರ್.
7: ಹಾ ಸರ್ ನಮಸ್ತೆ.
0: ನಮಸ್ಕಾರ, ಹಲೋ ಕೃಷಿ ರಂಗ ಮಾತಾಡಿ.
7: ಸರ್ ತುಳಸಿದಾಸ್ ಅಂತ ಹುಣಸೂರು ತಾಲೂಕು ಹಿಂಗೆ ಗ್ರಾಮದಿಂದ ಮಾತಾಡ್ತಿರೋದು.
0: ಹೇಳಿ ತುಳಸಿದಾಸ್ ಅವರ.
7: ಸರ್ ಇದು ಬಿಳಿ ರಾಗಿ ಸಿಗುತ್ತಾ ಬಿತ್ತನೆ ಬೀಜ?
2: ಇಲ್ಲ, ನಮ್ಮ ಕರ್ನಾಟಕ ಬೀಜ ನಿಗಮದಲ್ಲಿ ಅದು ಬಿಳಿ ರಾಗಿ ಅಷ್ಟು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಇರುವಂತದ್ದು ಕಪ್ಪುದು ಮತ್ತೆ ಕೆಂಪು ರಾಗಿನೇ ಸಿಗುತ್ತೆ. ಇದು ಸ್ವಲ್ಪ ತಾವು ಹೆಬ್ಬಾಳ್ ಅವರೇ 5 ಸಿಗುತ್ತೆ, ಅದು ಸಿಗುತ್ತೆ.
7: ಇದು ರಾಗಿ ಮತ್ತೆ ಅವರೇ ಎರಡು ಜೊತೆಲಿ ಹಾಕ್ಬೋದ್ರಾ?
2: ಅಂದ್ರೆ ನಾರ್ಮಲಿ ಏನ ಪದ್ಧತಿ ಇರೋದು, ಅಕಡಿ ಸಾಲ ಅಂದ್ರೆ ಒಂದ್ 10 ಸಾಲಕ್ಕೆ 1 ಸಾಲ ಹಂಗ ಹಾಕ್ತಾರೆ. ನೀವು ಪೂರ್ತಿ ಇದು ಬರೀ ಅವರೇ ಬೆಳಿಬೇಕು ಅಂತ ಹೇಳಿದ್ರೆ ತಮ್ಗೆ ಗೊತ್ತಿದೆ, ಈ ನಮ್ಮ ಹಿಂಗಾರು ಬೆಳೆನಲ್ಲಿ ಅದನ್ನ ಮಂಜಿರೋ ಇದ್ರಲ್ಲಿ ತಗೊಳ್ತಾರೆ. ಈಗ್ಲೂ ಇವಾಗ ಇದು ಹೆಬ್ಬಾಳವ್ರೆ ಆಲ್ ಸೀಸನ್ ಅಂತ ಇದೆ, ಅದನ್ನು ಹಾಕ್ಬೋದು. ತಾವು
7: ರಾಗಿ ಜೊತೆಲಿ 4 ಸಾಲ ಬಿಟ್ಟು
2: ಹಾಕ್ಬೋದು. ಹೌದು ಹಾಕ್ಬೋದು.
0: ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ, ಹೆಸರೇಳಿ ಸರ್.
8: ನಮಸ್ತೆ ಸರ್, ನಂಜುಡಿನ್ ಮಹೇಶ್ ಮಾತಾಡ್ತಾ ಇದ್ದೀನಿ.
0: ಕೇಳಿ ಮಹೇಶ್ ಅವರೇ.
8: ಮೇಡಮ್ ಅವ್ರಿಗೂ ನಮಸ್ತೆ.
2: ನಮಸ್ತೆ.
8: ಮೇಡಮ್ ಅವರೇ, ಚಾಮರಾಜನಗರ ಟು ಬೀದರ್ ವರೆಗೆ ಸಮಸ್ತ ರೈತ ಬಾಂಧವರಿಗೆ ಅನುಕೂಲವಾಗುವಂತೆ ತಮ್ಮ ಇಲಾಖೆಯಿಂದ ಸಿಗಬಹುದಂತ ಸಲಹೆ ಮಾಹಿತಿ ಸೌಲಭ್ಯಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ?
0: ಅದನ್ನೇ ಕೊಡ್ತಾ ಇರೋದು ಮೇಡಮ್ ಅವರಿಗೆ.
2: ಮಹೇಶ್ ಅವರೇ, ಈಗ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ 1978 ಪ್ರಮಾಣಿತ ಬೀಜ ಬಿತ್ತನೆ ಬೀಜವನ್ನ ಕರ್ನಾಟಕ ರಾಜ್ಯದ ಸಮಸ್ತ ರೈತ ಬಾಂಧವರಿಗೆ ಕೊಡ್ತಾ ಬಂದಿದೆ. ಈಗ್ಲೂ ಕೂಡ ನಾವು ಮುಂಚೂಣಿಯಲ್ಲಿ ಇದೀವಿ. ರಾಗಿ ಆಗ್ಲಿ, ಭತ್ತ ಆಗ್ಲಿ, ತೊಗರಿ ಮತ್ತೆ ಅಲಸಂದೆ, ಹೆಸರು, ಉದ್ದು, ಈ ಏನು ಬೆಳೆಗಳಲ್ಲಿ ಬಿತ್ತನೆ ಬೀಜಗಳು, ಪ್ರಮಾಣಿತ ಬಿತ್ತನೆ ಬೀಜಗಳನ್ನ, ಸರ್ಟಿಫೈಡ್ ಸೀಡ್ಸ್ ಉತ್ಪಾದನೆ ಕೈಗೊಂಡು ಅದನ್ನ ಮಾರುಕಟ್ಟೆ ದರ ತಾವು ಕಂಪೇರ್ ಮಾಡಬಹುದು. ಮಾರುಕಟ್ಟೆ ದರಕ್ಕಿಂತ ನಾವು ಕಡಿಮೆ ದರದಲ್ಲಿ ರೈತರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಕೃಷಿ ಇಲಾಖೆಯ ಮುಖಾಂತರ ಇದಿಷ್ಟು ಬಿತ್ತನೆ ಬೀಜಗಳು, ವಿವಿಧ ತಳಿಗಳು ಅಥವಾ ವೆರೈಟೀಸ್ ಅಂತ ಏನ್ ಹೇಳ್ತೀವಿ, ಇದನ್ನೆಲ್ಲಾನು ನಾವು ವಿತರಣೆ ಮಾಡ್ತಾ ಇದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದು ಬೀಜೋತ್ಪಾದನೆ ಆಗಿದೆ. ಮತ್ತೆ ತಮ್ಗೆ ಕೃಷಿ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಾವು ರೈತ ಸಂಪರ್ಕ ಕೇಂದ್ರ ಮುಖಾಂತರ ಇದನ್ನ ಕೊಡ್ತಾ ಇದೀವಿ.
0: ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿ ರಂಗ, ಹೆಸರೇಳಿ ಸರ್, ಎಲ್ಲಿಂದ?
9: ಹಲೋ ನಮಸ್ಕಾರ.
0: ನಮಸ್ಕಾರ, ಹಲೋ ಕೃಷಿ ರಂಗ, ಹೆಸರೇಳಿ, ಎಲ್ಲಿಂದ?
9: ಕುಂಬೋ ತಾಲೂಕು ರೊಟ್ಟಿಗವಾಡದಿಂದ ನಿರ್ಮಲಾ ಅಂತ ಹೇಳ್ರಿ.
0: ಕೇಳಿ ನಿರ್ಮಲ ಅವರೇ.
9: ಏನಿಲ್ರಿ ಸರ್, ನಾವು ನಮ್ಮ ಮನಿ ಬೀಜನ ಬಿತ್ತೇವ್ರಿ, ಹೆಸರು. ಆದ್ರೆ ಚಲೋ ಐತ್ರಿ ಇದು, ಮಳಿ ಕೈ ಕೊಟ್ಬಿಟ್ಟತ್ರಿ ಸರ್.
2: ಹೌದಮ್ಮ, ಈಗ ಮಳೆ ಇಲ್ಲ ಅಂದಾಗ ತೇವಾಂಶ ಇರೋದಿಲ್ಲ, ಅದರಿಂದ ಒಣಗುತ್ತೆ. ನೀವು ಮನೆ ಬೀಜನ ಉಪಯೋಗಿಸಿದ್ರು ಕೂಡ ಏನಾದ್ರೂ ಬೋರ್ವೆಲ್ ಆ ರೀತಿಯ ಇದ್ರೆ ಅವಾಗ ಅವಾಗ ಅದಕ್ಕೆ ನೀರು ಉಣಿಸ್ಬೇಕಾಗುತ್ತೆ.
9: ಇಲ್ಲ ಅಂತ ಹೇಳಿದ್ರೆ ಬೋರ್ ಬೀಳಲ್ಲ ಮೇಡಮ್ ನಮ್ ಕಡೆ.
2: ಹಾ ಅದೇ ಅಮ್ಮ.

0: ಈ ಬೀಜ ಉದ್ಯಮೆ ಬಗ್ಗೆ ಸ್ವಲ್ಪ ಮಾಹಿತಿ, ಮತ್ತೆ ಬೀಜ ಉದ್ಯಮದಲ್ಲಿ ಯಾರು ಪಾಲ್ಗೊಳ್ಳಬಹುದು ಸಂಕ್ಷಿಪ್ತವಾಗಿ?
1: ಈಗ ಬೀಜ ಉದ್ದಿಮೆ ಅಂತ ಹೇಳಿದ್ರೆ ಅದರಲ್ಲಿ ಎರಡು ನಾವು ಎರಡು ರೀತಿಯಾಗಿ ನೋಡಬಹುದು. ಒಂದು ಬೀಜೋತ್ಪಾದನೆ ಮಾಡುವಂಥದ್ದು, ಮತ್ತೆ ಇನ್ನೊಂದು ಅದನ್ನ ಉತ್ಪಾದನೆಯಾಗಿರುವಂತ ಬೀಜಗಳನ್ನ ನಾವು ವಿತರಣೆ ಮಾಡುವಂಥದ್ದು. ಬೀಜೋತ್ಪಾದನೆ ಅಂತ ಹೇಳಿದಾಗ ನಾವೀಗ ಓಪನ್ ಪಾಲಿನೇಟೆಡ್ ವೆರೈಟೀಸ್ ಅಂತ ಹೇಳ್ತೀವಿ, ಅಂದ್ರೆ ಏಕದಳ ಧಾನ್ಯಗಳಾದ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮತ್ತೆ ಈ ನವಣೆ, ಸಜ್ಜೆ, ಈ ರೀತಿಯಾದ ಬೆಳೆಗಳು, ಮತ್ತೆ ದ್ವಿದಳ ಧಾನ್ಯಗಳಲ್ಲಿ ನಮ್ಗೆ ತೊಗರಿ ಇರ್ಬೋದು, ಹೆಸರು, ಉದ್ದು, ಇದರದ ನಾವು ಸರ್ಟಿಫೈಡ್ ಸೀಡ್ಸ್ ಬೀಜೋತ್ಪಾದನೆಯನ್ನ ಕೈಗೊಳ್ತೇವೆ. ಈ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳಿದಾಗ ಇದು ಗುಣಮಟ್ಟವನ್ನ ಖಾತರಿ ಪಡೆಯುವಂತಹ ಇದನ್ನ ಸರ್ಟಿಫಿಕೇಶನ್ ಆಗಿರುವಂತದ್ದು, ಅಂದ್ರೆ ಇಂಡಿಯನ್ ಮಿನಿಮಮ್ ಸೀಡ್ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ಗೆ ಪೂರಕವಾಗಿ ಈ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಇದನ್ನ ಬೀಜೋತ್ಪಾದನೆ ಹೆಚ್ಚಾಗಿ ಈ ಬೆಳೆಗಳದ ಎಲ್ಲ ಬೀಜೋತ್ಪಾದನೆಯನ್ನ ಸರ್ಕಾರದ ಸ್ವಾಮ್ಯ ಸಂಸ್ಥೆಯಾದ ಕರ್ನಾಟಕ ರಾಜ್ಯ ಬೀಜ ನಿಗಮವೇ ಉತ್ಪಾದನೆ ಮಾಡ್ತಾ ಇದೆ. ಇದಲ್ದಿರ ಎಣ್ಣೆಕಾಳು ಬೆಳೆಗಳನ್ನ ಗಳಾದ ಶೇಂಗಾ ಇರ್ಬೋದು, ಆಮೇಲೆ ಸೂರ್ಯಪಾನ ಅಥವಾ ಸೂರ್ಯಕಾಂತಿ ಅಂತ ಏನ್ ಹೇಳ್ತೀವಿ ಇದನ್ನ, ಅದು ಇನ್ನೊಂದು ಸರ್ಕಾರದ ಅಂಗಸಂಸ್ಥೆಯಾದ ಕರ್ನಾಟಕ ಆಯಿಲ್ ಸೀಡ್ ಫೆಡರೇಷನ್, ಈ ಇದು ವತಿಯಿಂದ ಏನು ಬಿತ್ತನೆ ಬೀಜನ ಬೀಜೋತ್ಪಾದನೆನೂ ಆಗ್ತಾ ಇದೆ, ಮತ್ತೆ ವಿತರಣೆ ಕೂಡ ಆಗ್ತಾ ಇದೆ. ಇದಲ್ದಿರ ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್, ಕೇಂದ್ರ ಸರ್ಕಾರದ ಅಂಗಸಂಸ್ಥೆ, ಈ ಮೂರು ಕೂಡ ಕರ್ನಾಟಕ ಅಥವಾ ಸರ್ಕಾರದ ಸಂಸ್ಥೆಗಳಾಗಿದ್ದು, ಇದಲ್ದಿರ ಹಲವಾರು ಪ್ರೈವೇಟ್ ಸೆಕ್ಟರ್ಸ್ ಅಥವಾ ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ ಇದರಲ್ಲಿ. ಬೀಜೋತ್ಪಾದನೆ ಅದು ಒಂದು ಉದ್ದಿಮೆ ಅಂತ ಹೇಳ್ಬೇಕಂದ್ರೆ ಹೌದು, ಖಂಡಿತವಾಗ್ಲೂ ಉದ್ದಿಮೆ. ಯಾಕಂದ್ರೆ ಬೀಜೋತ್ಪಾದನೆ ಒಂದು ಹಂತದಲ್ಲಿ ರೈತರು ಬಿತ್ತನೆ ಅದನ್ನ ಬೀಜೋತ್ಪಾದನೆ ಕೈಗೊಳ್ತಾರೆ, ಅದಾದ ನಂತರ ಅದನ್ನ ಸಂಸ್ಕರಣೆ ಮಾಡಬೇಕು, ಸಂಸ್ಕರಣೆ ಮಾಡಿದ ನಂತರ ಸರ್ಟಿಫಿಕೇಶನ್ ಅಥವಾ ಅದನ್ನು ಪ್ರಮಾಣೀಕರಣ ಮಾಡಬೇಕು, ಪ್ರಮಾಣೀಕರಣ ಮಾಡಿದ ನಂತರ ಅದನ್ನ ಪ್ಯಾಕಿಂಗ್ ಇದೆಲ್ಲ ಮಾಡಿ ಅದನ್ನ ಫೈನಲ್ ಮೆಟೀರಿಯಲ್ನ ನಾವು ರೈತರಿಗೆ ಕೊಡುವಂಥದ್ದು. ಸೊ ಇದು ಆ ಪ್ರಕ್ರಿಯೆನೇ ಒಂದು ಒಂದು ಉದ್ದಿಮೆ ರೀತಿಯಲ್ಲಿ ಆಗುತ್ತೆ. ಸೊ ಹಾಗಾಗಿ ಇದನ್ನ ಬೀಜೋತ್ಪಾದನೆಯಲ್ಲಿ ಹೆಚ್ಚಾಗಿ ರೈತರು ಭಾಗವಹಿಸ್ತಾ ಇದ್ದಾರೆ.
0: ಎಲ್ಲ ರೈತರು
1: ಹೌದು.
0: ಈಗ ಒಂದು ಕರೆಯನ್ನ ನೋಡೋಣ, ಕೊನೆಯ ಕರೆ. ಹಲೋ ಕೃಷಿರಂಗ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್ ಎಲ್ಲಿಂದ?
2: ಹಲೋ
0: ಹಲೋ ಹೆಸರೇಳಿ ಎಲ್ಲಿಂದ?
2: ಹಲೋ ಸರ್.
0: ಹಾ ಕೇಳಿ, ಕೇಳ್ತಾ ಇದೆ.
2: ಹಾ
0: ಕೇಳಿ, ಪ್ರಶ್ನೆ ಕೇಳಿ.
2: ಸೋಯಾಬೀನ್
0: ಹಾಕಿದ್ರಿ? ಹಾ ಕೇಳಿ ಮತ್ತೆ.
2: ಬೀಜ ಸರ್ ಅದ್ರ ರೇಟ್ ಜರ ಅದ್ರ ಮಾಹಿತಿ ನಮ್ಗೆ, ಎಕರೆಗೆ ಎಷ್ಟು ಕೊಡ್ತಾರ ಅಂತ ಮಾಹಿತಿ ಬೇಕು ಸರ್.
0: ಎಕರೆಗೆ ಎಷ್ಟು ಹಾಕಿ ಹಾಕ್ಬೇಕಂತ
2: ಹಾಕ್ಬೇಕಂತದ್ದು ಸರ್, ಮತ್ತೆ ಅದ್ರ ರೇಟ್ ಎಕರೆಗೆ ನಮ್ ನಾಲ್ಕು ಎಕರೆಗ್ರಿ ಎಷ್ಟು ಬರ್ತದ ಹಿಂಗ ಬೇಕ್ರ ಸರ್ ಮಾಹಿತಿ.
1: ಅಲ್ಲ ಈಗ ತಾವು ಸೋಯಾಬೀನ್ ಹಾಕ್ಬೇಕಂತ ಇದ್ದೀರಾ, ತೊಗರಿ ಹಾಕ್ಬೇಕಂತ ಇದ್ದೀರಾ?
2: ತೊಗರಿ ಸೋಯಾಬೀನ್ ಹಾಕಿದೆ ಮೇಡಮ್.
1: ಹಾ
2: ಅಕಡಿ ಹಾಕಿದ್ದೀವಿ.
1: ಹಾ
2: ಈಗ
1: ನೀವು ಸೋಯಾಬೀನ್ ಹಾಕೋದಾದ್ರೆ 25 kg ಹಾಕ್ಬೇಕಾಗತ್ತೆ ಪ್ರತಿ ಎಕರೆಗೆ ಬಿತ್ತನೆ ಬೀಜ. ಹಾ ಇದು ನೀವು ತೊಗರಿ ಹಾಕ್ಬೇಕಂತ ಹೇಳಿದ್ರೆ 5 kg ಬಿತ್ತನೆ ಬೀಜ ನೀವು ಹಾಕ್ಬೇಕಾಗಿದ್ರೆ. ಅಕಡಿ ಸಾಲ ಅಂದ್ರೆ ನೀವು 10 ಸಾಲ್ಗೆ ಒಂದ್ ಸಾಲ್ ಹಾಕ್ತೀರಾ, ಅದ್ರ ಮೇಲೆ ನಿಮ್ಗೆ 1-2 kg ಅಷ್ಟು ಬೇಕಾಗ್ಬಹುದು.
0: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಇವಾಗ ನೀವು ಅದನ್ನ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಅಲ್ಲಿ ಹೋಗಿ ಅಲ್ಲಿ ಒಂದು ಸಹಾಯಧನದಲ್ಲಿ ತಮ್ಗೆ ಕಡಿಮೆ ಆಗತ್ತೆ, ಅದನ್ನ ಸ್ವಲ್ಪ ನೀವು ಅಲ್ಲಿ ಸಂಪರ್ಕ ಮಾಡಿದ್ರೆ ನಿಮ್ಗೆ ಸಿಗುತ್ತೆ, ಲಭ್ಯತೆ ಇದೆ.
0: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಹಲೋ ಕೃಷಿ ರಂಗದ ಕಾರ್ಯಕ್ರಮ. ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದಾಗಿತ್ತು. ಅನೇಕ ಕೇಳುಗರು ಇವತ್ತಿನ ನಮ್ಮ ಹಲೋ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿ ಉತ್ತರವನ್ನು ಪಡೆದುಕೊಂಡರು. ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತು ಆಗಮಿಸಿದರು ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರು ಮತ್ತು ಜಂಟಿ ಕೃಷಿ ನಿರ್ದೇಶಕಿಯಾದ ಶ್ರೀಮತಿ ರೂಪಾ ಎಲ್ ಮೇಡಮ್ ಅವರು. ಮೇಡಮ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ವತಿಯಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
0: ಕಾರ್ಯಕ್ರಮವನ್ನು ಕೂಡ ಮುಗಿಸ್ತಾ ಇದ್ದೇವೆ.
1: ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮದ ಒಂದು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ, ಕರ್ನಾಟಕ ರಾಜ್ಯ ಬೀಜ ನಿಗಮ ಬಿತ್ತನೆ ಬೀಜದ ಜೊತೆಗೆ ಇತರ

0: ಕೃಷಿ ಪರಿಕರಗಳಾದ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳನ್ನು ಕೂಡ ನಮ್ಮ ಬೀಜರಾಜ ಬ್ರ್ಯಾಂಡ್ನಿಂದನೇ ನಮ್ಮ ಕೇಂದ್ರಗಳಿಂದ ವಿತರಣೆ ಅಥವಾ ಮಾರಾಟ ಕೈಗೊಳ್ತಾ ಇದೆ. ಇದು ಕೂಡ ಮಾರಾಟ ದರಕ್ಕಿಂತ ಬಹಳ ಕಮ್ಮಿ ಇದೆ. ಆದ್ರಿಂದ ರೈತರು ಕೂಡ ಈ ಸೌಲಭ್ಯವನ್ನು, ಈ ಕೃಷಿ ಪರಿಕರಗಳನ್ನು ಕೂಡ ನಮ್ಮ ಕೇಂದ್ರಗಳಿಂದ ಪಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೇನೆ.
1: ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
0: ಧನ್ಯವಾದ.
2: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
3: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಹಾಗೂ ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಉಮಾ ಹಾಗೂ ತಮಿಳರಸಿ. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕೃಷಿರಂಗದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ.
1: ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಕಾರ್ಯಕ್ರಮ ಕೃಷಿ ಲೋಕ.
3: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊಲ ಸಾಕಾಣಿಕೆ, ಲಾಭ ಗಳಿಕೆ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಕೃಷಿಕರು ಆದಾಯವನ್ನ ಹೆಚ್ಚು ಮಾಡಿಕೊಳ್ಳಬೇಕು ಅಂತಂದ್ರೆ ಬೇಸಾಯದ ಜೊತೆಗೆ ಉಪ ಕಸುಬುಗಳನ್ನು ಕೂಡ ಮಾಡಬೇಕು. ಮೊಲ ಸಾಕುವುದು ಒಂದು ಉತ್ತಮವಾದಂತಹ ಉಪಕಸುಬು. ಸಣ್ಣ ಮತ್ತು ಅತಿಸಣ್ಣ ಹಿಡುವಳಿಗಾರರಿಗೆ ಇದು ಅತಿ ಸೂಕ್ತ. ಮೊಲ ಸಾಕಾಣಿಕೆಗೆ ಹೆಚ್ಚು ನೀರೇನು ಬೇಕಾಗಲ್ಲ, ಎಕರೆಗಟ್ಟಲೆ ಜಮೀನೂ ಬೇಡ, ಹತ್ತಾರು ಕೂಲಿ ಆಳುಗಳ ಅಗತ್ಯವಿಲ್ಲ, ದೊಡ್ಡ ಬಂಡವಾಳ ಹೂಡಬೇಕಾಗಿಲ್ಲ. ನಿಮ್ಮ ಮನೆಯ ಆವರಣದಲ್ಲೇ ಮೊಲವನ್ನ ಸಾಕಬಹುದು. 10 ತಾಯಿ ಮೊಲಗಳನ್ನ ಸಾಕಿದರೆ ನೀವು ತಿಂಗಳಿಗೆ 5-6 ಸಾವಿರ ರೂಪಾಯಿಯನ್ನ ಸಂಪಾದನೆಯನ್ನ ಮಾಡಬಹುದು. ದೊಡ್ಡ ಮಟ್ಟದಲ್ಲಿ ಮೊಲ ಸಾಕಾಣಿಕೆ ಮಾಡಿದರೆ ಲಕ್ಷಗಟ್ಟಲೆ ಹಣವನ್ನ ಗಳಿಕೆ ಮಾಡಲಿಕ್ಕೆ ಸಾಧ್ಯವಿದೆ. ಮೊಲದ ತಳಿಗಳನ್ನು ನೋಡೋದಾದರೆ ನ್ಯೂಜಿಲ್ಯಾಂಡ್ ವೈಟ್, ಸೋವಿಯೇಟ್ ಚಿಂಚಲಾ, ರಷ್ಯನ್ ಗ್ರೇ ಜೈಂಟ್, ವೈಟ್ ಜೈಂಟ್, ಕ್ಯಾಲಿಫೋರ್ನಿಯಾ ವೈಟ್, ಬ್ರಿಟಿಷ್ ಬ್ಲ್ಯಾಕ್, ನ್ಯೂಜಿಲ್ಯಾಂಡ್ ಬ್ಲ್ಯಾಕ್, ಜರ್ಮನ್ ಅಂಗೋರಾ, ಬ್ರಿಟಿಷ್ ಅಂಗೋರಾ, ಅಲ್ಬಿನೋ, ಹೀಗೆ ಹಲವು ತಳಿಗಳಿವೆ. ಮೊಲಗಳನ್ನು ಉಣ್ಣೆ ಮತ್ತು ಚರ್ಮಕ್ಕಾಗಿ ಇಲ್ಲವೇ ಮಾಂಸಕ್ಕಾಗಿ ಸಾಕಾಣಿಕೆಯನ್ನ ಮಾಡಬಹುದು. ಮೊಲ ಸಾಕುವ ವಿಧಾನವನ್ನು ನೋಡೋಣ. ತಾಯಿ ಮೊಲದ ಗರ್ಭಧಾರಣೆ ಸಮಯ ಕೇವಲ 30 ದಿನಗಳು. ಹೆಣ್ಣು ಮೊಲ ವರ್ಷಕ್ಕೆ ಕನಿಷ್ಠ 5-6 ಬಾರಿ ಮರಿಯನ್ನ ಹಾಕತ್ತೆ. ಪ್ರತಿ ಬಾರಿಯೂ 5-12 ಮರಿಗಳನ್ನ ಹಾಕತ್ತೆ. ಮರಿಗಳು ಹುಟ್ಟಿದ ನಂತರ 100-120 ದಿನಗಳಲ್ಲಿ ಬೆಳೆದು ದೊಡ್ಡವಾಗ್ತವೆ. ಹಾಗೇನೆ ಕನಿಷ್ಠ 2-3 ಕೆಜಿಯ ತೂಕವನ್ನ ತೂಗುತ್ತವೆ. ಮೊಲ ಸಾಕಾಣಿಕೆ ಒಂದು ರೀತಿಯಲ್ಲಿ 2-3 ತಿಂಗಳಿಗೊಂದು ಬೆಳೆ ತೆಗೆದಂತೆ. ವರ್ಷದಲ್ಲಿ 4-5 ಬಾರಿ ಆದಾಯವನ್ನ ಪಡ್ಕೊಳ್ಬಹುದು. ನಾವೀಗ ಮೊಲವನ್ನ ಸಾಕಾಣಿಕೆ ಮಾಡ ಹೊರಡಬೇಕು ಅನ್ನೋದಾದ್ರೆ

0: ಹೊಲಕ್ಕೆ ಯಾವ ರೀತಿಯ ಆಹಾರವನ್ನ ಪೂರೈಕೆ ಮಾಡಬೇಕು ಮತ್ತು ಅದನ್ನ ಯಾವ ರೀತಿ ಆರೈಕೆ ಮಾಡಬೇಕು ನೋಡೋಣ. ಮೊಲ ಒಂದು ಸಸ್ಯಾಹಾರಿ ಪ್ರಾಣಿಯಾಗಿದ್ದು ನುಗ್ಗೆ ಸೊಪ್ಪು, ಗರಿಕೆ, ಅನುಪಯುಕ್ತ ತರಕಾರಿ, ಹುಲ್ಲು, ಸುಬಾಬುಲ್, ರೇಷ್ಮೆ ಸೊಪ್ಪು, ಕುದುರೆ ಮೆಂತೆ ಇತ್ಯಾದಿಗಳನ್ನ ಕೊಡಬಹುದು. ಆದರೆ ಗಮನಿಸ್ಕೊಳ್ಳಿ, ಟೊಮೊಟೊ, ಈರುಳ್ಳಿ, ಬದನೆಕಾಯಿ ಇತ್ಯಾದಿಗಳನ್ನ ಕೊಡಬಾರದು. ಇನ್ನು ಒಂದು ದೊಡ್ಡ ಮೊಲಕ್ಕೆ ದಿನಕ್ಕೆ ಕನಿಷ್ಠ 1/4 kg ಕೈ ತಿಂಡಿಯನ್ನ ಕೊಡಬೇಕು. ಅಂತಂದ್ರೆ ಗೋಧಿ ಬೋಸ, ಮುಸುಕಿನ ಜೋಳ, ಅಕ್ಕಿ, ಅವಲಕ್ಕಿ ನುಚ್ಚು, ರಾಗಿ, ಅವರೆ, ಅಲಸಂದೆ, ಹುರುಳಿ ಇಂತಹವುಗಳನ್ನ ಸೇರಿಸಿ ಮಿಶ್ರಣ ಮಾಡಿ ತಯಾರಿಸಿಕೊಂಡಂತಹ ಬೂಸಾವನ್ನ ಕೊಡಬಹುದು. ಮೊಲದ ಮಾಂಸಕ್ಕೆ ಬೇಡಿಕೆ ಹೇಗೆ ಅಂತಂದ್ರೆ, ಮೊಲದ ಮಾಂಸ ಬಹಳ ಉತ್ಕೃಷ್ಟವಾದುದು. ಕುರಿ ಕೋಳಿಗಳ ಮಾಂಸದಂತೆ ಇದರಲ್ಲಿ ಹೆಚ್ಚಿನ ಕೊಲೆಸ್ಟ್ರಾಲ್ ಇರೋದಿಲ್ಲ. ಮೊಲದ ಮಾಂಸ ಎಲ್ಲಾ ವಯಸ್ಸಿನವರಿಗೂ ಆರೋಗ್ಯಕರ ಅಂಥೇಳಿ ತಜ್ಞರು ಅಭಿಪ್ರಾಯ ಪಡ್ತಾರೆ. ಮೊಲದ ರಕ್ತ ಮತ್ತು ಚರ್ಮಕ್ಕೆ ತುಂಬಾ ಬೆಲೆ ಇದೆಯಂತೆ. ರೈತ ಬಾಂಧವರೇ, ಇದೊಂದು ವಿಚಾರವನ್ನ ಗಮನಿಸ್ಕೊಳ್ಳಿ. ಫೈನಾನ್ಸಿಯಲ್ ಫ್ರೀಡಮ್ ಆಪ್ನಲ್ಲಿ ಮೊಲ ಸಾಕಾಣಿಕೆ ಕೋರ್ಸ್ ಲಭ್ಯವಿದೆ. ವಿಶೇಷವಾದಂತಹ ಮಾಹಿತಿ ಗಮನಿಸ್ಕೊಳ್ಳಿ. ಮೊಲ ಸಾಕಾಣಿಕೆ ಮಾಡುವವರಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ಫೈನಾನ್ಸಿಯಲ್ ಫ್ರೀಡಮ್ ಆಪ್ನಲ್ಲಿ ಮೊಲ ಸಾಕಾಣಿಕೆ ಕೋರ್ಸ್ ಅನ್ನ ವಿನ್ಯಾಸಗೊಳಿಸಲಾಗಿದೆ. ಮೊಲ ಸಾಕಾಣಿಕೆ ಮಾಡಿ ದಶಕಕ್ಕೂ ಹೆಚ್ಚು ಅನುಭವ ಹೊಂದಿರುವ ಸಿಎನ್ ಸುಧೀಂದ್ರ ರೆಡ್ಡಿ ಅವರು ಈ ಕೋರ್ಸ್ನಲ್ಲಿ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಮೊಲ ಸಾಕಾಣಿಕೆಗೆ ಸಂಬಂಧಿಸಿದಂತೆ ಪರಿಪೂರ್ಣ ಮಾಹಿತಿ ಇದರಲ್ಲಿದೆ. ಹಾಗಾದರೆ ಇನ್ನಕ್ಕೆ ತಡ, ಈಗಲೇ ಫೈನಾನ್ಸಿಯಲ್ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡಿ ಮತ್ತು ಮೊಲ ಸಾಕಾಣಿಕೆ ಕೋರ್ಸ್ನ ನೋಡಿ ನಿಮ್ಮ ಆದಾಯ ಹೆಚ್ಚಳಕ್ಕೆ ದಾರಿಯನ್ನ ಕಂಡುಕೊಳ್ಳಿ. ಇನ್ನು ಕೃಷಿ ಸಂಬಂಧಿತ ಉಪ ಕಸುಬುಗಳ ಬಗ್ಗೆ ಇರುವ ಕೋರ್ಸ್ ಬಗ್ಗೆ ನೋಡೋದಾದರೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಣೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ, ಮೀನು ಕೃಷಿ, ಹೈನುಗಾರಿಕೆ, ಕಡಕ್ನಾಥ್ ಕೋಳಿ ಸಾಕಣೆ, ಜೇನು ಸಾಕಣೆ, ಸೀಗಡಿ ಕೃಷಿ, ಗಾಣದ ಎಣ್ಣೆ ಬಿಸಿನೆಸ್, ಹೀಗೆ 10 ವಿಚಾರಗಳ ಬಗ್ಗೆ ಫೈನಾನ್ಸಿಯಲ್ ಫ್ರೀಡಮ್ ಆ್ಯಪ್ನಲ್ಲಿ ಕೋರ್ಸ್ಗಳು ಲಭ್ಯವಿದೆ. ಕೃಷಿಗೆ ಪೂರಕವಾದ ಇತರೆ ಕೋರ್ಸ್ಗಳ ಬಗ್ಗೆ ನೋಡೋದಾದರೆ, ಹಣ್ಣಿನ ಬೆಳೆಗಳ ಬಗ್ಗೆ ಮಾಹಿತಿ ನೀಡುವ ಡ್ರ್ಯಾಗನ್ ಫ್ರೂಟ್, ರಂಬುಟಾನ್, ಬಟರ್ ಫ್ರೂಟ್, ನೇರಳೆ ಹಣ್ಣಿನ ಕೃಷಿ, ಹಲಸಿನ ಬಗ್ಗೆ ಕೋರ್ಸ್ಗಳು, ತೈವಾನ್ ಸೀಬೆ, ಅಂಜೂರ ಕೃಷಿ, ದಾಳಿಂಬೆ ಕೃಷಿ ಇತ್ಯಾದಿಗಳು ಫೈನಾನ್ಷಿಯಲ್ ಫ್ರೀಡಮ್ ಆ್ಯಪ್ನಲ್ಲಿದೆ. ಇಷ್ಟೇ ಅಲ್ಲ, ರೇಷ್ಮೆ ಕೃಷಿ, ಸಮಗ್ರ ಕೃಷಿ, ಅರಣ್ಯ ಕೃಷಿ, ಅಣಬೆ ಕೃಷಿ, ಹೂವಿನ ಕೃಷಿ, ನರ್ಸರಿ ಬಿಸಿನೆಸ್ ಕೋರ್ಸ್, ಹಾಗೇನೆ 1 ಭೂಮಿಯಲ್ಲಿ ಲಕ್ಷಗಟ್ಟಲೆ ಹಣ ಗಳಿಕೆ ಮಾಡುವುದು ಹೇಗೆ ಎನ್ನುವ ಇತ್ಯಾದಿ ಕೋರ್ಸ್ಗಳು ಲಭ್ಯವಿದೆ. ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅಂತಂದ್ರೆ ಹೊಸ ಕಲಿಕೆ ರೈತರದಾಗಬೇಕು. ಈ ನಿಟ್ಟಿನಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಆಪ್ನಲ್ಲಿ ಹಲವು ಕೋರ್ಸ್ಗಳನ್ನು ವಿನ್ಯಾಸ ಮಾಡಲಾಗಿದೆ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಮತ್ತು ಕೃಷಿಯ ಉಪಕಸುಬುಗಳ ಬಗ್ಗೆ ಮಾಹಿತಿ ಕಣಜವೇ ಈ ಫೈನಾನ್ಷಿಯಲ್ ಫ್ರೀಡಮ್ ಆಪ್. ರೈತ ಬಾಂಧವರೇ, ಇದುವರೆಗೆ ಮೊಲ ಸಾಕಾಣಿಕೆ ಲಾಭ ಗಳಿಕೆ ಈ ಕುರಿತಂತಹ ಮಾಹಿತಿಯನ್ನ ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ

0: ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಹೈಟೆಕ್ ಫರ್ನಿಚರ್ ನಿಂದ 37,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೂನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
7: ಏನು ರಂಗ, ಕೈಗೆ ಬ್ಯಾಂಡೇಜು?
8: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
9: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ಆತ್ಮೀಯ ಕೇಳುಗರೆ, ನಾಳೆ ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಚಗಚಗೆರೆಯ ಕೃಷಿಕ ಸಿಕೆ ಮಂಜೇಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.

ಕೇಳುಗರೆ, ಇದೊಂದು ಪ್ರಕಟಣೆ. ಹಾಸನ ಜಿಲ್ಲೆಗೆ ಸೇರಿದ ಅಲ್ಪಸಂಖ್ಯಾತರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್, ಬೌದ್ಧ ಮತ್ತು ಪಾರ್ಸಿ ಸಮುದಾಯದ ಅಭ್ಯರ್ಥಿಗಳಿಗೆ ಕಾನೂನು ಪದವೀಧರರಿಗೆ ವಕೀಲ ವೃತ್ತಿಯಲ್ಲಿ ಮತ್ತು ನ್ಯಾಯಾಂಗ ಸೇವೆಯ ಪೂರ್ವ ತರಬೇತಿ ಪಡೆಯಲು ನಿಬಂಧನೆಗಳಿಗೆ ಒಳಪಟ್ಟಂತೆ 2026-27 ಸಾಲಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಹಾಸನದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳ ಕಚೇರಿ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 0817226773. ಕೇಳುಗರೆ, ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ: 0817226773. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಹಾಸನ ಸಮಯ 7:34 ಆಗುತ್ತಿದೆ. ಇನ್ನು ಮುಂದೆ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
2: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
3: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
2: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
3: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಂಜಾಬ್ನ ಜಲಂಧರ್ನಲ್ಲಿಂದು 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ, ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, 20 ಸದಸ್ಯರ ಭಾರತ ತಂಡ ಪ್ರಕಟ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದರು. ಇದೇ ವೇಳೆ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕ್ಯಾಂಟ್ ಸೇರಿದಂತೆ 75 ಪುನರಾಭಿವೃದ್ದಿಗೊಂಡ ರೈಲು ನಿಲ್ದಾಣಗಳನ್ನು ಪ್ರಧಾನಿ ಉದ್ಘಾಟಿಸಿದರು. ಜಲಂಧರ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರದಲ್ಲಿರುವಂತಹ ಎನ್ಡಿಎ ಸರ್ಕಾರ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಸೇವೆ ಸಲ್ಲಿಸಲು, ಅವರ ಜೀವನವನ್ನು ಸುಲಭಗೊಳಿಸಲು ಮತ್ತು ಪ್ರಗತಿಗೆ ನೂತನ ಅವಕಾಶಗಳನ್ನು ಒದಗಿಸಲು ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಬಡವರಾಗಿರಲಿ ಅಥವಾ ಮಧ್ಯಮ ವರ್ಗದವರಾಗಿರಲಿ, ಪ್ರತಿಯೊಂದು ಕುಟುಂಬವೂ ಸಾಧ್ಯವಾದಷ್ಟು ಉತ್ತಮ ಸೌಲಭ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವುದು ತಮ್ಮ ಪ್ರಯತ್ನವಾಗಿದೆ. ಇದು ಸರ್ಕಾರದ ಕೆಲಸದಲ್ಲಿ ಪ್ರತಿಫಲಿಸುತ್ತದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಚಂಡೀಗಢದಲ್ಲಿ ಇಂದು ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸುಮಾರು 4,700 ಕೋಟಿ ರೂಪಾಯಿಗಳ ಹಲವಾರು ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಚಂಡೀಗಢದ ಪಂಜಾಬ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಅವರು 505 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ಹಾಗೂ 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ನರವಿಜ್ಞಾನ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿದರು. ಚಂಡೀಗಢದ ಪಿಎಂ ಅಭಿಮ್ ಯೋಜನೆಯಡಿ 259 ಹಾಸಿಗೆಗಳ ಆರೈಕೆ ಘಟಕಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಜಿರಾಕ್ಪುರ ಕುರಳಿ ಗ್ರೀನ್ಫೀಲ್ಡ್ ಹೆದ್ದಾರಿಯನ್ನು ರಾಷ್ಟಕ್ಕೆ ಅರ್ಪಿಸಿದರು. ಜಿರಾಕ್ಪುರ ಬೈಪಾಸ್ ಮತ್ತು ಚಂಡೀಗಢ ವಿಮಾನ ನಿಲ್ದಾಣ ಏರೋಸಿಟಿ ಗ್ರೀನ್ಫೀಲ್ಡ್ ಹೆದ್ದಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಪಂಜಾಬ್ ಎಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಹಾಸ್ಟೆಲ್ ಕಟ್ಟಡಗಳು ಮತ್ತು ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ನೂತನ ಸಭಾಂಗಣವನ್ನು ಉದ್ಘಾಟನೆ ಮಾಡಿದರು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಪ್ರದರ್ಶನ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯಲ್ಲಿ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ಈ ಪ್ರದರ್ಶನವು ಜವಳಿ ಉತ್ಪಾದನೆ, ನಾವೀನ್ಯತೆ ಮತ್ತು ಹೂಡಿಕೆ ಕ್ಷೇತ್ರದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ತಾಣ ಎಂಬುದನ್ನು ಮತ್ತೊಮ್ಮೆ ದೃಢಪಡಿಸಿದೆ. ಭಾರತ ಸೇರಿದಂತೆ ವಿವಿಧ ದೇಶಗಳ ಪ್ರದರ್ಶಕರು, ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು ಮತ್ತು ಜವಳಿ ಉದ್ಯಮದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಪ್ರದರ್ಶನದಲ್ಲಿ 1,600 ಪ್ರದರ್ಶಕರು, 11,000 ಖರೀದಿದಾರರು, ಅವರಲ್ಲಿ 6,000 ವಿದೇಶಿ ಖರೀದಿದಾರರು, 138 ದೇಶಗಳಿಂದ ಭಾಗಿಯಾಗಿದ್ದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇದೇ 19-25 ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿವಿ ಜಾರ್ಜ್, ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿಯವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮಾನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಪ್ರತಿಯೊಂದು ಗ್ರಾಮಕ್ಕೂ ಹಾಗೂ ಪ್ರತಿಯೊಬ್ಬ ಅರ್ಹ ನಾಗರಿಕರಿಗೂ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯ ನರಸರಾವ್ಪೇಟೆಯಲ್ಲಿ ಇಂದು ನಡೆದಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿ 1,03,246 ಫಲಾನುಭವಿಗಳಿಗೆ 3,216 ಕೋಟಿ ರೂಪಾಯಿ ಸಾಲವನ್ನು ವಿತರಿಸಿ ಅವರು ಮಾತನಾಡಿದರು. ರೈತರು, ಕೃಷಿ ಕಾರ್ಮಿಕರು, ಕೈಮಗ್ಗ ನೇಕಾರರು ಮತ್ತು ವಿವಿಧ ವೃತ್ತಿಗಳಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ಸಾಂಸ್ಥಿಕ ಬ್ಯಾಂಕಿಂಗ್ ಸೇವೆ ತಲುಪಿಸುವ ಗುರಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಉಪಸ್ಥಿತರಿದ್ದರು. ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ಜರುಗಿತು. ಸಭೆಯಲ್ಲಿ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ, ರಾಜನಾಥ್ ಸಿಂಗ್, ರಾಜೀವ್ ರಂಜನ್ ಸಿಂಗ್, ಕಿಂಜರಾಪು ರಾಮಮೋಹನ್ ನಾಯ್ಡು ಮತ್ತು ಕಿರಣ್ ರಿಜಿಜು ಭಾಗಿಯಾಗಿದ್ದರು. ಸಭೆಯಲ್ಲಿ ಮುಂಬರುವ ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತಹ ಕಾರ್ಯತಂತ್ರವನ್ನು ನಾಯಕರು ರೂಪಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ ತಿಂಗಳ 20ರಿಂದ ಆರಂಭವಾಗಿ ಮುಂದಿನ

0: ಗಳ 13ರವರೆಗೆ ನಡೆಯಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013ರ ಕುರಿತಂತೆ 2 ದಿನಗಳ ರಾಷ್ಟೀಯ ಮಹಿಳಾ ಆಯೋಗದ ರಾಷ್ಟೀಯ ಜಾಗೃತಿ ಕಾರ್ಯಕ್ರಮ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳಾ ನೇತೃತ್ವದ ಅಭಿವೃದ್ದಿಯ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸುರಕ್ಷಿತ ಮತ್ತು ಎಲ್ಲರನ್ನೂ ಒಳಗೊಂಡ ಕೆಲಸದ ಸ್ಥಳಗಳನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯೂ ಘನತೆಯಿಂದ ಮತ್ತು ಭಯವಿಲ್ಲದೆ ಕೆಲಸ ಮಾಡುವ ಹಕ್ಕಿದೆ. ಸುರಕ್ಷಿತ ಕೆಲಸದ ವಾತಾವರಣವನ್ನು ಸೃಷ್ಟಿಸುವುದು ಸರ್ಕಾರಗಳು, ಉದ್ಯೋಗದಾತರು ಮತ್ತು ಸಂಸ್ಥೆಗಳ ಹಂಚಿಕೆಯ ಜವಾಬ್ದಾರಿಯಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮತ್ತು ಎಲ್ಲರಲ್ಲೂ ಒಳಗೊಂಡಂತಹ ರಾಷ್ಟೀಯ ಅಭಿವೃದ್ದಿಯನ್ನು ಸಾಧಿಸಲು ಕೆಲಸದ ಸುರಕ್ಷತೆಯನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಸಚಿವೆ ಅನ್ನಪೂರ್ಣಾದೇವಿ ಪ್ರತಿಪಾದಿಸಿದ್ದಾರೆ. ಪಶ್ಚಿಮ ಬಂಗಾಳದ ಕರ್ಣಸುವರ್ಣ ರೈಲು ನಿಲ್ದಾಣದ ಬಳಿ ಇಂದು ನಡೆದಂತಹ ಶಾಲಾ ವಾಹನ ಅಪಘಾತದ ಬಗ್ಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಶಾಲಾ ವಾಹನ ಮತ್ತು ಪ್ಯಾಸೆಂಜರ್ ರೈಲು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಅವರು ಘೋಷಣೆ ಮಾಡಿದ್ದಾರೆ. ಶಾಲಾ ವಾಹನ ಮತ್ತು ಸೈಕಲ್ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಇಬ್ಬರು ಶಾಲಾ ಮಕ್ಕಳು ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 5 ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇದೇ ವೇಳೆ ಘಟನೆಯ ತನಿಖೆಗಾಗಿ ಪೂರ್ವ ರೈಲ್ವೆಯ ಪ್ರಧಾನ ಮುಖ್ಯ ಸುರಕ್ಷತಾ ಅಧಿಕಾರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖಾ ಸಮಿತಿ ರಚನೆಗೆ ಸಚಿವ ಅಶ್ವಿನಿ ವೈಷ್ಣವ್ ಆದೇಶ ನೀಡಿದ್ದಾರೆ. ಸಿರಿಯಾ, ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದು ಸರಣಿ ದಾಳಿಗಳನ್ನು ನಡೆಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ಇರಾನ್ ಪಡೆಗಳು ಸಿರಿಯಾದ ಅಲ್ ತನ್ಫ್ ಪ್ರದೇಶದಲ್ಲಿನಂತಹ ಅಮೆರಿಕದ ವಿಶೇಷ ಕಾರ್ಯಾಚರಣೆ ಕಮಾಂಡ್ ಕೇಂದ್ರದ ಮೇಲೆ ನಿರೀಕ್ಷಿತ ಅಂದರೆ ಅನಿರೀಕ್ಷಿತ ದಾಳಿಯನ್ನು ನಡೆಸಿದೆ. ಅದೇ ರೀತಿ ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಪಡೆಗಳು ದಾಳಿ ನಡೆಸಿವೆ ಎಂದು ಇರಾನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 2 ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜಪಾನ್ ಓಪನ್ 2020 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ಜಪಾನ್ನ ಮಾಜಿ ವಿಶ್ವ ಚಾಂಪಿಯನ್ ನೊಜೋಮಿ ಒಕುಹರ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಿಂದ ಹಿಂದೆ ಸರಿದ ನಂತರ ಪಿವಿ ಸಿಂಧು ಮುನ್ನಡೆ ದಾಖಲಿಸಿದ್ದಾರೆ. ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಟ ಪ್ರಾರಂಭವಾಗುವ ಮೊದಲೇ ರದ್ದುಗೊಳಿಸಲಾಯಿತು. ವಿಶ್ವದ 10 ಶ್ರೇಯಾಂಕದ ಪಿವಿ ಸಿಂಧು ನಾಳೆ ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆಯುವಂತಹ ಸೆಮಿಫೈನಲ್ನಲ್ಲಿ ಚೀನಾದ ಚೆನ್ ಯುಫೆ ಅವರನ್ನು ಎದುರಿಸಲಿದ್ದಾರೆ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ಮುಂದಿನ ತಿಂಗಳು ನಡೆಯಲಿರುವಂತಹ ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 2026 ಪಂದ್ಯಾವಳಿಗೆ 20 ಸದಸ್ಯರ ಭಾರತ ತಂಡವನ್ನು ಇಂದು ಪ್ರಕಟಿಸಲಾಗಿದೆ. ಆಗಸ್ಟ್ 15-30ರವರೆಗೆ ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಸಲೀಮಾ ಟೆಟೆ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ಭಾರತ ತಂಡ ಡಿ ಗುಂಪಿನಲ್ಲಿ ಚೀನಾ, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡದೊಂದಿಗೆ ಸ್ಥಾನ ಪಡೆದಿದೆ. ನೆದರ್ಲ್ಯಾಂಡ್ಸ್ನ ಆಮ್ ಸ್ಟೆಲ್ ವೀನ್ನ ವಾಗಿನರ್ ಹಾಕಿ ಕ್ರೀಡಾಂಗಣದಲ್ಲಿ ಆಗಸ್ಟ್ 16 ಚೀನಾ ವಿರುದ್ದ ಭಾರತ ತನ್ನ ಅಭಿಯಾನ ಆರಂಭಿಸಲಿದೆ. ಬಳಿಕ ಆಗಸ್ಟ್ 18 ದಕ್ಷಿಣ ಆಫ್ರಿಕಾ ಮತ್ತು ಆಗಸ್ಟ್ 20 ಇಂಗ್ಲೆಂಡ್ ತಂಡಗಳನ್ನು ಎದುರಿಸಲಿದೆ. 17 ವರ್ಷದ ಒಳಗಿನ ಎಎಫ್ಸಿ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ನಲ್ಲಿ ಚೀನಾ 2027 ಅರ್ಹತಾ ಪಂದ್ಯಾವಳಿಯ ಈ ಗುಂಪಿನಲ್ಲಿ ಭಾರತ, ಮಲೇಷ್ಯಾ, ಸಿರಿಯಾ ಮತ್ತು ಇರಾಕ್ ತಂಡಗಳೊಂದಿಗೆ ಸ್ಥಾನವನ್ನು ಪಡೆದಿದೆ. ಕಳೆದ ಆವೃತ್ತಿಯಲ್ಲಿ ಭಾರತ ತಂಡ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದ್ದ ಹಿನ್ನೆಲೆಯಲ್ಲಿ ಭಾರತ ಸತತ 2 ಬಾರಿಗೆ ಎಎಫ್ಸಿ 17 ವರ್ಷದ ಒಳಗಿನ ಮಹಿಳಾ ಏಷ್ಯನ್ ಕಪ್ಗೆ ಅರ್ಹತೆ ಪಡೆಯುವ ಗುರಿಯನ್ನು ಹೊಂದಿದೆ. ಈ ವರ್ಷದ ಅಕ್ಟೋಬರ್ 5-11ರವರೆಗೆ ಈ ಗುಂಪಿನ ಅರ್ಹತಾ ಪಂದ್ಯಗಳಿಗೆ ಮಲೇಷ್ಯಾ ಆತಿಥ್ಯವನ್ನು ವಹಿಸಲಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್, ನಂತರ ಸಿರಿಯಾ ಹಾಗೂ ಕೊನೆಯ ಪಂದ್ಯದಲ್ಲಿ ಆತಿಥೇಯ ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ, ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕದ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್

0: ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 20 ಸದಸ್ಯರ ಭಾರತ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಸಮಯ ಸರಿಯಾಗಿ 7:45:22. ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಕನ್ನಡ ಚಿತ್ರಗೀತೆಗಳು.

ಆರಂಭದಲ್ಲಿ ಕೇಳಿ ಸೋನು ನಿಗಮ್ ಅವರು ಹಾಡಿರುವ ಗಣಪ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರು ಬರೆದಿರುವ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ಕಿರಣ್ ಬಿ ಕೃಪಾ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ. ಮುಗಿಲ್ಪೇಟೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧಾ ಭಟ್. ಶ್ರೀಧರ್ ವಿ ಸಂಭ್ರಮ್ ಅವರ ಸ್ವರ ಸಂಯೋಜನೆಗೆ ಜಯಂತ್ ಕಾಯ್ಕಿಣಿ ಅವರ ಗೀತರಚನೆ ಇದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶಿವನಂಜಯಗೌಡ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರು ರಾಗ ಜೋಡಣೆ ಮಾಡಿ ಆಕಾಂಕ್ಷಾ ಬಾದಾಮಿ ಅವರೊಂದಿಗೆ ಹಾಡಿರುವ ಮಳೆ ಚಿತ್ರದ ಗೀತೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 8:17. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ಕೇಂದ್ರ 102.2 MHz. ಯುವವಾಣಿ.

ಯುವ ಕೇಳುಗರಿಗೆಲ್ಲ ಭವಿಷ್ಯ ಹೆಚ್ವೈ ಜೀವಾಳ ಮಾಡುವ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಚಿತ್ರಚಿತ್ತಾರ, ಕನ್ನಡ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

0: Good evening. Listen to the groovy music from your fabulous Sanjay.
1: ಹಾಡು ಎನ್ನುವುದು ಕೇವಲ ಶಬ್ದಗಳ ಸಂಯೋಜನೆಯಲ್ಲ, ಅದು ನಮ್ಮ ಭಾವನೆಗಳ ಭಾಷೆ. ಸಂತೋಷದ ಕ್ಷಣದಲ್ಲಿ ನಮ್ಮ ಜೊತೆಯಾಗಿರುವುದು, ದುಃಖದ ಸಮಯದಲ್ಲಿ ಸಾಂತ್ವನ ನೀಡುವುದು, ಹಳೆಯ ನೆನಪುಗಳನ್ನು ಮತ್ತೆ ಜೀವಂತಗೊಳಿಸುವುದು ಸಂಗೀತದ ಶಕ್ತಿ. ಹಳೆಯ ಕನ್ನಡ ಹಾಡುಗಳ ಸೌಂದರ್ಯವೇ ಅದರ ಸರಳತೆ ಮತ್ತು ಭಾವನೆ. ವರ್ಷಗಳು ಕಳೆದರೂ ಕೆಲವು ಹಾಡುಗಳು ನಮ್ಮ ನೆನಪುಗಳಲ್ಲಿ ಸದಾ ಜೀವಂತವಾಗಿರುತ್ತವೆ. ಪ್ರೀತಿ ಎನ್ನುವುದು ಜೀವನದ ಅತ್ಯಂತ ಸುಂದರವಾದ ಭಾವನೆ. ಅದು ಮಾತುಗಳಲ್ಲಿ ಮಾತ್ರವಲ್ಲ, ಜೊತೆಯಾಗಿ ನಡೆಯುವ ಹೆಜ್ಜೆಗಳಲ್ಲಿ, ಹಂಚಿಕೊಳ್ಳುವ ಕ್ಷಣಗಳಲ್ಲಿ ಮತ್ತು ಹೃದಯದ ಮೌನ ಭಾವನೆಗಳಲ್ಲಿ ಕಾಣಿಸುತ್ತದೆ. ಅಂತಹ ಮಧುರ ಪ್ರೀತಿಯ ಅನುಭವವನ್ನು ನೀಡುತ್ತದೆ ಈ ಒಂದು ಅಮರಗೀತೆ. ಈ ಹಾಡು ಸಂಗಾತಿಯ ಜೊತೆಗಿನ ಜೀವನದ ಸುಂದರ ಪಯಣ, ನಂಬಿಕೆ ಮತ್ತು ಪ್ರೀತಿಯ ಆಳವನ್ನು ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ ವ್ಯಕ್ತಪಡಿಸುತ್ತದೆ. ಇದರ ಸಾಹಿತ್ಯದ ಸೌಂದರ್ಯ, ಸಂಗೀತದ ಮಾಧುರ್ಯ ಮತ್ತು ಗಾಯನದ ಭಾವಪೂರ್ಣತೆ ಕೇಳುವವರ ಮನಸ್ಸಿನಲ್ಲಿ ಒಂದು ವಿಶೇಷ ಅನುಭವವನ್ನು ಮೂಡಿಸುತ್ತದೆ. ಕೆಲವು ಹಾಡುಗಳು ಕಾಲ ಕಳೆದರೂ ಅವುಗಳ ಸೊಗಡನ್ನು ಕಳೆದುಕೊಳ್ಳುವುದಿಲ್ಲ, ವರ್ಷಗಳು ಕಳೆದರೂ ತನ್ನ ಮಧುರತೆಯಿಂದ ಎಲ್ಲರ ಹೃದಯದಲ್ಲಿ ಉಳಿಯುತ್ತವೆ. ಹಾಗೆಯೇ ಪ್ರೀತಿಯ ಸೌಂದರ್ಯ ಮತ್ತು ಸಂಬಂಧಗಳ ಮೌಲ್ಯವನ್ನು ನೆನಪಿಸುವ ಈ ಹಾಡು ಎಂದಿಗೂ ವಿಶೇಷ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತದೆ ನಾನು ಯಾವ ಒಂದು ಗೀತೆಯ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಗೀತಾ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು, ಸಂಗೀತ ಇಳಯರಾಜರವರದ್ದು. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಸಂಗೀತ ಎನ್ನುವುದು ಹೃದಯದ ಭಾವನೆಗಳನ್ನು ಮಾತಿಲ್ಲದೆ ವ್ಯಕ್ತಪಡಿಸುವ ಒಂದು ಸುಂದರ ಕಲೆ. ಕೆಲವು ಹಾಡುಗಳು ಕೇವಲ ಕೇಳಲು ಮಾತ್ರವಲ್ಲ, ಅನುಭವಿಸಬೇಕು. ಪ್ರೀತಿ, ಮೌನ, ನಗು ಮತ್ತು ಮನಸ್ಸಿನ ಸೂಕ್ಷ್ಮ ಭಾವನೆಗಳನ್ನು ಅತ್ಯಂತ ಸುಂದರವಾಗಿ ಹೇಳುವ ಗೀತೆ ಇದಾಗಿದೆ. ಈ ಹಾಡು ಕಣ್ಣಿನ ನಗು ಮತ್ತು ಮೌನದ ಮಾತುಗಳ ಮೂಲಕ ಪ್ರೀತಿಯ ಆಳವನ್ನು ತೋರಿಸುತ್ತದೆ. ಇದರ ಪ್ರತಿಯೊಂದು ಸಾಲಿನಲ್ಲೂ ಒಂದು ಭಾವನೆ, ಪ್ರತಿಯೊಂದು ಸ್ವರದಲ್ಲೂ ಒಂದು ಮಧುರ ಅನುಭವ ಅಡಗಿದೆ. ಹೃದಯದ ಮಾತುಗಳನ್ನು ಸಂಗೀತದ ಮೂಲಕ ವ್ಯಕ್ತಪಡಿಸುವ ಅಪರೂಪದ ಗೀತೆ ಇದಾಗಿದೆ. ಈ ಹಾಡು ತನ್ನ ಮನಮುಟ್ಟುವ ಸಾಹಿತ್ಯ, ಸುಮಧುರ ಸಂಗೀತ ಮತ್ತು ಭಾವಪೂರ್ಣ ಗಾಯನದಿಂದ ಕನ್ನಡ ಸಂಗೀತ ಪ್ರಿಯರ ಮನಸ್ಸಿನಲ್ಲಿ ವಿಶೇಷವಾದ ಸ್ಥಾನವನ್ನ ಪಡೆದಿದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ಮತ್ತು ಮಧುರ ಪ್ರೇಮ ಗೀತೆಗಳಲ್ಲಿ ಒಂದಾಗಿರುವಂತಹ ಪಲ್ಲವಿ ಅನುಪಲ್ಲವಿ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಗೀತೆಗೆ ಸಾಹಿತ್ಯ ಆರ್.ಎನ್. ಜಯಗೋಪಾಲ್ ರವರದ್ದು, ಸಂಗೀತ ಇಳಯರಾಜರವರದ್ದು. ಗೀತೆಯನ್ನ ಹಾಡಿದ್ದಾರೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್.ಜಾನಕಿ.

ಸಂಗೀತ ಎನ್ನುವುದು ಕೇವಲ ಸ್ವರಗಳ ಸಂಗಮವಲ್ಲ, ಅದು ನಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವ ಒಂದು ಸುಂದರ ಭಾಷೆ. ಕೆಲವು ಹಾಡುಗಳು ಕೇಳಿದಾಗ ನಮ್ಮನ್ನು ಒಂದು ಸುಂದರ ನೆನಪಿನ ಲೋಕಕ್ಕೆ ಕರೆದೊಯ್ಯುತ್ತವೆ. ಅಂತಹ ಮಧುರ ಅನುಭವ ನೀಡುವ ಹಾಡುಗಳಲ್ಲಿ ಈ ಹಾಡು ಕೂಡ ಒಂದು. ಈ ಹಾಡಿನ ಶೀರ್ಷಿಕೆಯಲ್ಲಿ ಒಂದು ಕಾವ್ಯದ ಸೌಂದರ್ಯ ಅಡಗಿದೆ. ಮುತ್ತಿನಂತೆ ಹೊಳೆಯುವ ನೀರಿನ ಹನಿಗಳು, ಪ್ರಕೃತಿಯ ತಂಪು ಮತ್ತು ಮನಸ್ಸಿನ ಮಧುರ ಭಾವನೆಗಳನ್ನು ಈ ಗೀತೆ ಸುಂದರವಾಗಿ ಚಿತ್ರಿಸುತ್ತದೆ. ಇದರ ಸಾಹಿತ್ಯದಲ್ಲಿ ಸರಳತೆ ಇದ್ದರೂ ಅದರೊಳಗಿನ ಭಾವನೆಗಳು ತುಂಬಾ ಆಳವಾಗಿವೆ. ಪ್ರಕೃತಿ, ಪ್ರೀತಿ ಮತ್ತು ಜೀವನದ ಸಣ್ಣ ಸಣ್ಣ ಸುಂದರ ಕ್ಷಣಗಳನ್ನು ನೆನಪಿಸುವ ಈ ಹಾಡು ಮನಸ್ಸಿನಲ್ಲಿ ಒಂದು ವಿಶೇಷ ಸ್ಥಾನವನ್ನ ಪಡೆಯುತ್ತದೆ. ಸಂಗೀತದ ಮೂಲಕ ಭಾವನೆಗಳನ್ನು ಅನುಭವಿಸುವ ಒಂದು ಸುಂದರ ಅವಕಾಶವನ್ನು ಈ ಗೀತೆ ನೀಡುತ್ತದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನಮ್ಮೂರ ಮಂದಾರ ಹೂವೆ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣ್ರವರದ್ದು, ಸಂಗೀತ ಇಳಯರಾಜ, ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆಎಸ್ ಚಿತ್ರಾ.

ಕೆಲವು ಪ್ರೇಮ ಕಥೆಗಳು ಪದಗಳಲ್ಲಿ ಹುಟ್ಟುವುದಿಲ್ಲ, ಅವು ಮೌನದಲ್ಲಿ ಅರಳುತ್ತವೆ. ಕಣ್ಣಿನ ಭಾಷೆ, ಹೃದಯದ ತಡಿತ, ಹೇಳಲಾಗದ ಭಾವನೆಗಳು ಸೇರಿ ಒಂದು ಸುಂದರ ಅನುಭವವಾಗುತ್ತವೆ. ಮಾತಿಗಿಂತ ಮೌನವೇ ಹೆಚ್ಚು ಮಾತನಾಡುವ ಕ್ಷಣಗಳನ್ನು ಈ ಹಾಡು ಮನಸ್ಸಿಗೆ ತಲುಪಿಸುತ್ತದೆ. ಪ್ರೀತಿಯ ಸೌಂದರ್ಯ, ಹಂಬಲ, ನಿರೀಕ್ಷೆ ಮತ್ತು ಭಾವನೆಗಳ ಆಳವನ್ನು ಮೃದುವಾದ ಸ್ವರಗಳಲ್ಲಿ ಹೊತ್ತು ತರುವ ಈ ಗೀತೆ ಕೇಳುಗರ ಹೃದಯದಲ್ಲಿ ಸದಾ ಉಳಿಯುತ್ತದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಎದೆಗಾರಿಕೆ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಈ ಗೀತೆಗೆ ಸಾಹಿತ್ಯ ಡಿ ಸುಮನಾ ಕಿತ್ತೂರು, ಸಂಗೀತ ನಿರ್ದೇಶಿಸಿ ಗೀತೆಯನ್ನ ಹಾಡಿದ್ದಾರೆ ಸಾಧು ಕೋಕಿಲಾ.

ಪ್ರೀತಿ ಎನ್ನುವುದು ಎರಡು ಹೃದಯಗಳನ್ನು ಒಂದಾಗಿಸುವ ಒಂದು ಸುಂದರ ಭಾವನೆ. ಮಾತುಗಳಿಗಿಂತ ಹೆಚ್ಚು ಮನಸ್ಸಿನ ಅನುಭವಗಳಲ್ಲಿ ಜೀವಿಸುವ ಪ್ರೀತಿಯ ಆಳವನ್ನು ವ್ಯಕ್ತಪಡಿಸುವ ಒಂದು ಮಧುರ ಗೀತೆ ಇದಾಗಿದೆ. ಈ ಹಾಡನ್ನು ಕೇಳಿದಾಗೆಲ್ಲ ಪ್ರೀತಿಯ ಆತ್ಮೀಯತೆ ಮತ್ತು ಹೃದಯದ ಮಧುರ ಭಾವನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಈ ಗೀತೆಯ ಪ್ರತಿಯೊಂದು ಸಾಲಿನಲ್ಲೂ ಪ್ರೀತಿಯ ನಂಬಿಕೆ, ಜೊತೆಯ ಭಾವನೆ ಮತ್ತು ಒಬ್ಬರಿಗೊಬ್ಬರು ನೀಡುವ ಮಹತ್ವವನ್ನು ಕಾಣಬಹುದು. ಮೃದುವಾದ ಸಂಗೀತ, ಭಾವಪೂರ್ಣ ಸಾಹಿತ್ಯ ಮತ್ತು ಮನಸ್ಸಿಗೆ ಹತ್ತಿರವಾಗುವ ಗಾಯನ ಈ ಹಾಡಿನ ವಿಶೇಷತೆ. ಈ ಗೀತೆ ಪ್ರೀತಿಯನ್ನು ಕೇವಲ ಒಂದು ಪದವಾಗಿಯಲ್ಲ, ಜೀವನದ ಒಂದು ಸುಂದರ ಅನುಭವವಾಗಿ ತೋರಿಸುತ್ತದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯಲ್ಲಿ ನನಗಿಷ್ಟವಾದಂತಹ ಸ್ನೇಹಲೋಕ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖರ್ ಅವರದ್ದು. ಗೀತೆಯನ್ನ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕೆಎಸ್ ಚಿತ್ರ.

0: ಕೊನೆಯ ನಾದ ಕೊನೆಯ ವೇದ ಪ್ರೀತಿ ಪ್ರೀತಿ ಪ್ರೀತಿ ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಇದುವರೆಗೆ ಚಿತ್ರಚಿತ್ತಾರ ಕನ್ನಡ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಭವಿಷ್ಯ ಹೆಚ್ ವೈ ಜೀವಾಳ ಮಾಡುವ ನಮಸ್ಕಾರಗಳು.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಆಕಾಶವಾಣಿ ಹಾಸನ, ಈಗ ಗಜಲ್ಗಳು. ಮೊದಲಿಗೆ ಕೇಳಿ ಅನೂಪ್ ಜೊಲೋಟ ಅವರು ಹಾಡಿರುವ ಇಸ್ರಾರ್ ಅನ್ಸಾರಿ ಅವರ ರಚನೆ, ತೇರಿ ಗಲೀಸೆ ಹಮ್.

0: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: GRP ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. GRP ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. GRP ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. GRP ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಏನು ರಂಗ, ಕೈಗೆ ಬ್ಯಾಂಡೇಜು?
8: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
9: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.com

0: karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಗಜಲ್ಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ರಾಹಿ ಶಹಾಬಿ ಅವರ ರಚನೆಯನ್ನು ಹಾಡಿದ್ದಾರೆ ಉಸ್ತಾದ್ ಅಹಮದ್ ಹುಸೇನ್ ಮತ್ತು ಉಸ್ತಾದ್ ಮೊಹಮ್ಮದ್ ಹುಸೇನ್.

0: ಇದುವರೆಗೆ ಗಜಲ್ಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ, ಸಮಯ 8:45 ಆಗುತ್ತಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: आकाशवाणी से समाचार संध्या के साथ मैं प्रियंका अरोड़ा. मुख्य समाचार. प्रधानमंत्री नरेंद्र मोदी ने हरियाणा, पंजाब और चंडीगढ़ में लगभग 25,000 करोड़ रुपए के

ಮಧುರ ಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ, ಬಡವರ ಬಂಧು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾ ರಾಜ್ಕುಮಾರ್.

ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೀಪ ಚಿತ್ರದ ಗೀತೆ. ಈ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ.

0: ಅವರು ಚೆಲುವಲಿ ನಗು ನಗು ತಿರುವ
1: ಕೇಳುಗರೆ, ಆಕಾಶವಾಣಿ ಹಾಸನ ಕೇಂದ್ರದಿಂದ ಮಧುರ ಗಾನ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ, ದೇವರ ಆಟ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ. ಈ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಸತ್ಯಂ.

ಇನ್ನು ಮುಂದೆ ಕೇಳಿ ವಿಜಯನಾರಸಿಂಹ ಅವರು ಬರೆದಿರುವ ಗೀತೆಗೆ ಎಂ ರಂಗರಾವ್ ಅವರು ಸ್ವರಕಲ್ಪನೆ ಮಾಡಿರುವ ನಾಗ ಕಾಳ ಭೈರವ ಚಿತ್ರದ ಗೀತೆ. ಕೇಳಿಬರುವ ಸ್ವರಗಳು ಕೆಜಿ ಜೇಸುದಾಸ್ ಮತ್ತು ಬೆಂಗಳೂರು ಲತಾ ಅವರದು.

ಇನ್ನು ಮುಂದೆ ಕೇಳಿ ಪಿ ಸುಶೀಲಾ ಅವರು ಹಾಡಿರುವ ನಾಗರ ಹಾವು ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸ್ವರಕಲ್ಪನೆ ಇದೆ.

ಮಾನಸ ಸರೋವರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್. ಡಾ ಜಿಎಸ್ ಶಿವರುದ್ರಪ್ಪ ಅವರ ಕವಿತೆಯನ್ನ ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

ಇದುವರೆಗೆ ಮಧುರಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ, ಸಮಯ 10:30 ಗಳಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚೆಲ್.